ರೇಡಿಯೋ ನಿನಾದ 90.4 ಎಫ್ಎಂ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಮಾತಾಡಲು ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹದಿನೇಳು ವರ್ಷ ಪಂಡಿತ ಬೇರೆ ಮಿತ್ರದು ತಿರ್ತು ಬೋದು ಬೇರೆ ಮೂಲ ಕಟ್ಟಾದು ಜತ್ತು ಅಲ್ಪನಿದ್ದೆ ಅಂತ ಸಹಾಯಿ ಮಾತಾಡಲ ಬರ್ಲಿ ಬೊಂಡ ಬರ್ಲಿ ಏನಾದ ಏನ ಹೇಳಿಲ್ಲ ನಿಖಿಲ್ಲ ಹೇಳಿ.

0: ಮಾಡುತ್ತೇನೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
0: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
0: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ನನ್ನ ಹೆಸರು ತೇಜಸ್ವಿಕೆ, ನಾನು ದ್ವಿತೀಯ ಬಿಎ ವಿದ್ಯಾರ್ಥಿನಿ ಆಗಿದ್ದೇನೆ. ನನ್ನ ಕಥೆಯ ಹೆಸರು ಕನಸು. ಬಸ್ಸಿನಲ್ಲಿ ಕುಳಿತು ಸುಮ್ಮನೆ ಹೊರನೋಡುತ್ತಿದ್ದಳಾಕೆ. ಕಳೆದ 5 ವರ್ಷಗಳಲ್ಲಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮೊದಲ ಸಲದ ಪ್ರಯಾಣ. ಸರಿಯಾಗಿ ಇದೇ 5 ವರ್ಷಗಳ ಹಿಂದೆ ಅಂತಹುದೇ ಬಸ್ಸನ್ನೇರಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಟಿದ್ದಳು. ಈಗ ಇರುವ ಪ್ರಪಂಚ ಜ್ಞಾನ, ತಿಳುವಳಿಕೆ, ಪದವಿ ಇವಿಷ್ಟು ಆಗ ಆಕೆಗೆ ಇರಲಿಲ್ಲ. ಹಿಡಿದಿದ್ದನ್ನು ಸಾಧಿಸಲೇಬೇಕೆಂಬ ಛಲದ ಹೊರತಾಗಿ ಇಷ್ಟು ವರ್ಷಗಳಿಂದ ಹೋಗಲೋ ಬೇಡವೋ ಎಂಬ ದ್ವಂದ್ವ ಸ್ಥಿತಿಯಲ್ಲಿದ್ದ ಮನಕ್ಕಿಂದು ತನ್ನ ಗಟ್ಟಿ ನಿರ್ಧಾರವನ್ನ ಹೇಳಿಯೇ ಬಿಟ್ಟಿದ್ದಳು. ಆದರೆ ಮನದ ಮೂಲೆಯಲ್ಲಿನ್ನೂ ಅದೇ ಹಿಂಜರಿಕೆ, ಭಯ, ಪಶ್ಚಾತ್ತಾಪವಿತ್ತು. ಇರಬೇಕಾದದ್ದ ಅವಳಂದು ತನ್ನ ಜೀವನದ ಒಂದು ಭಾಗವಾಗಿದ್ದ ಶಿಕ್ಷಣಕ್ಕಾಗಿ ಜೀವ ಜೀವನ ಎರಡೂ ಆಗಿದ್ದ ತನ್ನ ಕುಟುಂಬವನ್ನೇ ತೊರೆದಿದ್ದಳಲ್ಲವೇ. ಆ ಒಂದು ಆವೇಶದ ನಿರ್ಧಾರ ಆಕೆಯ ಇಡೀ ಬದುಕನ್ನು ಓರಿಯಾಗಿ ನಡೆಸಿಬಿಟ್ಟಿತ್ತು. ಈಗಲೂ ನೇರವಾಗುವ ಭರವಸೆಯಿಲ್ಲ. ಆ ಸಮಯಕ್ಕೆ ಆಕೆಯ ಪ್ರಕಾರ ಆ ನಿರ್ಧಾರ ಸರಿಯೇ ಆಗಿತ್ತು. ಅವಳಾದರೂ ಏನು ಮಾಡಬೇಕಿತ್ತು? ಪ್ರೀತಿಯ ಅಪ್ಪನಲ್ಲಿ ಅದೆಷ್ಟು ಕಾಡಿದ್ದಳು, ಬೇಡಿದ್ದಳು, ಅತ್ತು ಗೋಳಾಡಿದ್ದಳು. ಆದರೆ ಅಪ್ಪನ ಹಠ ಕೇವಲ ಆಕೆಯ ಮದುವೆ. ಆಕೆಯ ಕನಸು ಇಂಜಿನಿಯರಿಂಗ್. ಅದೊಂದು ಹೆಬ್ಬಯಕ್ಕೆ ಚಿಕ್ಕಂದಿನಿಂದಲೇ ಆಕೆಯ ತಲೆಯಲ್ಲಿ ಕುಳಿತು ಬಿಟ್ಟಿತ್ತು. ಈಗಲೂ ಇಂಜಿನಿಯರ್ ಆದುದರ ಕುರಿತು ಯಾವುದೇ ಬೇಸರವಿರಲಿಲ್ಲ. ಆದರೆ ಆ ಕನಸು ತನ್ನನ್ನು ತನ್ನ ಕುಟುಂಬದಿಂದ ಬೇರ್ಪಡಿಸಿತಲ್ಲ ಎನ್ನುವ ನೋವಷ್ಟೆ. 18ನೆಯ ವಯಸ್ಸಿಗೆ ಅಪ್ಪ ಮದುವೆಯ ಮಾತೆತ್ತಿದ್ದರು, ಹಠ ಹಿಡಿದಿದ್ದರು. ಇಷ್ಟು ಬೇಗ ಏಕೆ ಎನ್ನುವ ಪ್ರಶ್ನೆಗೆ, ಬೇಗ ಏನಿಲ್ಲ, 18 ಚಿಕ್ಕ ವಯಸ್ಸಲ್ಲ, ನಿನ್ನ ಅಮ್ಮ ನನ್ನ ಅಮ್ಮ ಎಲ್ಲರೂ ಇದೇ ವಯಸ್ಸಿಗೆ ಮದುವೆಯಾದದ್ದು ಎನ್ನುವಂತಹ ಟೊಳ್ಳು ನೆಪ. ಮದುವೆಯ ವಿಷಯ ಬಂದಾಗಲೆಲ್ಲ ಅವರ ಕೋಪ, ಈಕೆಯ ಅಳು ಇದ್ದೇ ಇರುತ್ತಿತ್ತು. ಆದರೆ ಅದಕ್ಕೆ ಸರಿಯಾದ ಕಾರಣ ಇಂದಿಗೂ ಆಕೆಗೆ ಸಿಕ್ಕಿರಲಿಲ್ಲ. ಅಮ್ಮ ಹಾಗೂ ತಾತ ಇಬ್ಬರೂ ತನ್ನ ಪರವಿದ್ದರೂ ಅಪ್ಪನ ಜೋರು ಮಾತಿಗೆ ಅವರ ಹಠಕ್ಕೆ ಹೇಳಿ ಹೇಳಿ ಸುಮ್ಮನಾಗಿ ಬಿಡುತ್ತಿದ್ದರು. ಕೊನೆಗೊಂದು ದಿನ ತಾನು ಮನೆಯಿಂದ ಹೊರಟು ಹೋಗುವುದೆಂದೇ ನಿರ್ಧರಿಸಿದ್ದಳು. ಅದೇನಾದರಾಗಲಿ, ಮದುವೆಯ ಕೂಪಕ್ಕೆ ಬಿದ್ದರೆ ಬದುಕು ಶೂನ್ಯವೇ. ಕನಸು ಮನೆಯೊಳಗೆ ಮನದೊಳಗೆ ಬಂಧಿಯಾಗಿ ಬಿಡುತ್ತದೆ. ಮನೆಯ ಎಲ್ಲರಿಗೂ ಕೂಡಿಯೇ ಪತ್ರ ಬರೆದಿಟ್ಟು ಹೊರಟಿದ್ದಳು. ಸರಿಯಾದ ಕಾರಣವನ್ನೂ ತಿಳಿಸಿದ್ದಳು. ಅಲ್ಲಿಂದ ತನಗಾಗಿ ಸಹಾಯ ಹಸ್ತ ಚಾಚಿದ್ದು ಆತ್ಮೀಯ ಗೆಳತಿ ಜ್ಯೇಷ್ಠ. ಹೋಗುವುದಾದರೆ ಬೆಂಗಳೂರಿಗೆ ಎಂದು ತೀರ್ಮಾನವಾಗಿತ್ತು. ಊರಿನಲ್ಲೇ ಹತ್ತಿರದಲ್ಲೇ ಇದ್ದರೆ ಮತ್ತೆ ವಾಪಸ್ಸು ಹೋಗಿಬಿಡಬಹುದೆಂಬ ಭಯ. ಜ್ಯೇಷ್ಠಳೆ ಬೆಂಗಳೂರಿನ ಪರಿಚಯಸ್ಥರ ಮನೆಯಲ್ಲಿ ವಾಸ್ತವ್ಯ ದೊರಕಿಸಿಕೊಟ್ಟಿದ್ದಳು. ಮೆರಿಟ್ ಆಧಾರದ ಮೇಲೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿತು. ವಿದ್ಯಾರ್ಥಿ ವೇತನದಲ್ಲೇ ಜೀವನ ಸಾಗಿಸಬೇಕಿತ್ತು, ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. 5 ವರ್ಷಗಳ ಕಷ್ಟ ಜೀವನಕ್ಕಾಗುವಷ್ಟಿತ್ತು, ನೋವು ತೂಕ ಹಾಕಲಾಗದಷ್ಟು. ಅದೆಷ್ಟೋ ಬಾರಿ ವಾಪಸ್ಸು ಮನೆಗೆ ಹೋಗಿಬಿಡಲೇ ಎಂಬ ಯೋಚನೆ ಬಂದಿದ್ದುಂಟು. ಆದರೆ ಓದು, ಅದೊಂದೇ ಆಕೆ ಅಲ್ಲಿರಲು ಕಾರಣ. ಹೆಗಲೇರಿದ್ದ ಪಾರ್ಟ್ ಟೈಮ್ ಕೆಲಸ ಹೆಚ್ಚಿನ ಒತ್ತಡವನ್ನೇರಿತ್ತು. ಆದರೆ ಅದಾಗದೆ ಜೀವನಕ್ಕೆ ಬೇರೆ ದಾರಿ ಇರಲಿಲ್ಲ. ಕೊನೆಗೂ ಓದು ಮುಗಿದು ಆಫರ್ ಲೆಟರ್ ಕೈಗೆ ಬಂದ ತಕ್ಷಣ ನೋವೆಲ್ಲ ಮರೆತು ಹೋಗಿತ್ತು. ಅಲ್ಲಿಗೆ ತನ್ನದೊಂದು ಕನಸು ಪೂರ್ಣ. ಆದರೆ ತನ್ನ ಕುಟುಂಬವನ್ನು ಸೇರುವ ಮತ್ತೊಂದು ಕನಸು ಹೆಗಲೇರಿತ್ತು. ಅದನ್ನು ನನಸಾಗಿಸಲೇಬೇಕು, ಪ್ರೀತಿಯಿಂದಲಾದರೂ ಹಠದಿಂದಲಾದರೂ. ಶಿವಮೊಗ್ಗ ತಲುಪುವಷ್ಟೊತ್ತಿಗೆ 5 ವರ್ಷಗಳ ಜೀವನ ಚಲನಚಿತ್ರದಂತೆ ತೇಲಿ ಹೋಯಿತು. ಕಂಡಕ್ಟರ್ ಶಿವಮೊಗ್ಗ ಎಂದು ಕೂಗಿ ಸೀಟಿ ಹೊಡೆದಾಗ ಎಚ್ಚೆತ್ತು ಬ್ಯಾಗ್ ತೆಗೆದುಕೊಂಡು ಕೆಳಗಿಳಿದಳು. ಚಲಿಸುತ್ತಿದ್ದ ಆಟೋಗೆ ಕೈಯಡ್ಡ ಹಾಕಿ ಮನೆಯ ವಿಳಾಸ ತಿಳಿಸಿದಾಗ ಆಟೋದವನು ನೇರವಾಗಿ ಮನೆಯ ಅಂಗಳಕ್ಕೆ ತಂದು ಬಿಟ್ಟ. ಆತನಿಗೆ ಹಣ ಕೊಟ್ಟು ಹಿಂದಿರುಗಿದಾಗ ಮಾನ್ಯ ಅಕ್ಕ ಎಂದು ಸಂತಸದಿಂದ ಬೊಬ್ಬೆಯು ಹಾಕಿದ್ದಳು. ಅಷ್ಟರಲ್ಲಿ ಅಮ್ಮ ಅಪ್ಪ ತಾತ ಎಲ್ಲರೂ ಹೊರಬಂದರು. ಎಲ್ಲರ ಕಣ್ಣಲ್ಲೂ ನೀರು. ಅಮ್ಮ ಆಕೆಯನ್ನು ತಬ್ಬಿ ಸಮಾಧಾನಿಸಿ ಮತ್ತ ಮನಸಾರೆ ಅತ್ತರೆ ತಾತ ಅಕ್ಕರೆಯಿಂದ ತಲೆ ಸವರಿದ್ದರು. ಕೊನೆಯಲ್ಲಿ ನಿಂತಿದ್ದ ಅಪ್ಪನನ್ನು ತಬ್ಬಿ ಜೋರಾಗಿ ಅತ್ತಿದ್ದಳು. ಸಾರಿ ಅಪ್ಪ, ಅದಷ್ಟೇ ಮಾತುಗಳು ಹೊರಬಂದಿದ್ದವು ಅಳುವಿನಲ್ಲಿ. ಆ ಪೊಳ್ಳು ಜ್ಯೋತಿಷಿಯ ಮಾತು ಕೇಳಿ ನಿನ್ನ ಮದುವೆಯ ಮಾಡಿಸಿ ನಿನ್ನ ಜೀವನವನ್ನೇ ಹಾಳು ಮಾಡುತ್ತಿದ್ದನಲ್ಲ ಮಗಳೇ, ನಿನ್ನ ಜೀವನವನ್ನೇ ಹಾಳು ಮಾಡುತ್ತಿದ್ದೇನಲ್ಲ ಮಗಳೇ, ಅಪ್ಪನದು ಮನದ ಮಾತಾಗಿತ್ತು ಕನಸು ಎಂದು ತಲೆ ಸವರಿ ಕಣ್ಣೊರೆಸಿಕೊಂಡರು. ಕಣ್ಣ ನೀರೇ ಕ್ಷಮೆ ಕೇಳಿತ್ತು ಮಗಳಲ್ಲಿ. ಕನಸು ಎಂದು ತಲೆ ಸವರಿ ಕಣ್ಣೊರೆಸಿಕೊಂಡರು. ಕಣ್ಣ ನೀರೇ ಕ್ಷಮೆ ಕೇಳಿತ್ತು ಮಗಳಲ್ಲಿ.

ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದೀಗ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ವತಿಯಿಂದ ನಡೆದ 28ನೇ ವರ್ಷದ ಭಜನಾ ಕಮ್ಮಟದಲ್ಲಿ ರಂಗಶಿವ ಕಲಾ ಬಳಗ ಧರ್ಮಸ್ಥಳ ತಂಡ ಪ್ರಸ್ತುತಪಡಿಸಿದ ರಂಗಗೀತೆಗಳ ಕಾರ್ಯಕ್ರಮ ಕೇಳೋಣ.

ಕೇಳು ಕೇಳು ನನ್ನ ತಂಗಿ ಉತ್ನಳ್ಳಿ ಮಾರಮ್ಮ, ನಿನ್ನ ಭಾವನಾದ ನಂಜುಂಡೇಶ್ವರನು ಹೋಗಿ 3 ತಿಂಗಳ ಮೇಲೆ 3 ದಿವಸ ಆಯ್ತಲ್ಲವ್ವ ನನ್ನ ತಂಗಿ. ಅವನು ಹೋದಾಗ್ಲಿಂದ ನನ ಕಂದ ಹೊಟ್ಟೆ ಬಟ್ಟೆಗೆ ಅನ್ನ ನೀರು ಸೇರ್ತಾ ಇಲ್ಲವ್ವ ನನ್ನ ತಂಗಿ. ತಲೆ ನೆರೆ ಬಂದಿರುವಂತ ತನ್ನ ಮುದಿ ಸೌತಿರಿಗೆ ಒಲಿಕೊಂಡು ಕುಂತ ನನ್ನವ್ವ ನನ್ನ ತಂಗಿ. ಅವನಿಗೆ ಹಾವಾದ್ರು

0: ಜನ ಜನ ಜನ ಜನ ಕಾಂಚನದಲ್ಲಿ ಅಮೆರಿಕದ ಲಾಂಛನದಲ್ಲಿ
1: ಅಮೆರಿಕದ ಲಾಂಛನದಲ್ಲಿ
0: ಮಂದಿರ ಮಸೀದಿ ಜಗಳದಲ್ಲಿ ಲಂಚ ಕಮಿಷನ್ ಹಾವಳಿಯಲ್ಲಿ

ಮಂದಿರ ಮಸೀದಿ ಜಗಳ.

ಇದುವರೆಗೆ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ವತಿಯಿಂದ ನಡೆದ 28ನೇ ವರ್ಷದ ಭಜನಾ ಕಮ್ಮಟದಲ್ಲಿ ರಂಗಶಿವ ಕಲಾ ಬಳಗ ಧರ್ಮಸ್ಥಳ ತಂಡ ಪ್ರಸ್ತುತಪಡಿಸಿದ ರಂಗಗೀತೆಗಳ ಕಾರ್ಯಕ್ರಮ ಕೇಳಿದ್ದೀರಿ. ಮುಂದೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪ್ಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತೆರ್ಲ ಕೇಳ್ಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಹಾಯ್ ಸ್ನೇಹಿತರೆ, ರಾಗದ ಮಂತ್ರದಲ್ಲಿ ಮನಸ್ಸು ಹೃದಯಕ್ಕೆ ಹತ್ತಿರವಾಗುವ ಈ ಹೊತ್ತಿನಲ್ಲಿ ಕನ್ನಡ ಚಿತ್ರಗೀತೆಗಳ ಸುಂದರ ಪಯಣದ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಡಬ. ಸಂಗೀತದ ಸವಿಸೂರಿನಲ್ಲಿ ಮನಸ್ಸು ಮಿಂದೇಳುವ ಈ ಕ್ಷಣಗಳಿಗೆ ಸ್ವಾಗತ. ಮೊದಲನೆಯದಾಗಿ ಚೆಲುವಿನ ಚಿಲಿಪಿಲಿ ಚಿತ್ರದ ಒಂದು ಮಧುರ ಗೀತೆಯನ್ನು ಕೇಳೋಣ. ಚೇತನ್ ಸಸ್ಕಾ ಅವರು ಹಾಡಿರುವ ಈ ಹಾಡಿಗೆ ಮಿಕ್ಕಿ ಜೆ ಮೇಯರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಸಾಹಿತ್ಯ ಎಸ್ ನಾರಾಯಣ್.

ಇದೀಗ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಕೆ ಎಸ್ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ನಿನ್ನೆ ಪ್ರೀತಿಸುವೆ ಚಿತ್ರದ ಒಂದು ಹಾಡನ್ನು ಕೇಳೋಣ.

ಈಗ ನಿಮ್ಮ ಮನಸ್ಸನ್ನು ಮಧುರವಾಗಿ ಸ್ಪರ್ಶಿಸುವ ಒಂದು ಸುಮಧುರ ಗೀತೆಯನ್ನು ಕೇಳೋಣ. ವಾಲಿ ಚಿತ್ರದಿಂದ ಹರಿಹರನ್ ಮತ್ತು ಕಿಚ್ಚ ಸುದೀಪ್ ಅವರ ಧ್ವನಿಯಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದ, ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಗೀತೆ ನಿಮಗಾಗಿ.

ಮುಂದೆ ಜನಪದ ಸುವಾಸನೆಯ ಸಂಗೀತ ಗ್ರಾಮೀಣ ಸೊಗಡಿನ ಸವಿಯನ್ನು ನಿಮ್ಮ ಮನಸ್ಸಿಗೆ ತಂದುಕೊಡುವ ಇಳಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಕಾರ್ತಿಕ್ ಮತ್ತು ಮಂಜರಿ ಅವರು ಹಾಡಿರುವ ಭಾಗ್ಯದ ಬಳೆಗಾರ ಚಿತ್ರದ ಗೀತೆಯನ್ನು ಕೇಳೋಣ.

ಇದೀಗ ಪ್ರೀತಿಗಾಗಿ ಚಿತ್ರದ ಮನಮುಟ್ಟುವ ಗೀತೆ ಈ ಹಾಡಿನ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ಎ ರಾಜ್ಕುಮಾರ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಹರಿಹರನ್ ಅವರ ಸುಮಧುರ ಧ್ವನಿಯಲ್ಲಿ ಈ ಹಾಡನ್ನು ಕೇಳಿ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಇರ್ದು ಮಿತ್ರದ ತಿರ್ತು ಹೋಗು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ಮಾತಾಡಲವಲ್ಲಿ ಬೊಂಡ ಬರ್ಲಿ ಗೇಡ ನೀನಾದ ಏನ ಕೇಳೋದಿಲ್ಲ ನಿಖಿಲ ಕೇಳಲಿ
1: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ವತಿಯಿಂದ ನಡೆದ 28ನೇ ವರ್ಷದ ಭಜನಾ ಕಮ್ಮಟದಲ್ಲಿ ರಂಗಶಿವ ಕಲಾ ಬಳಗ ಧರ್ಮಸ್ಥಳ ತಂಡ ಪ್ರಸ್ತುತಪಡಿಸಿದ ರಂಗಗೀತೆಗಳ ಕಾರ್ಯಕ್ರಮ ಕೇಳೋಣ.

ಕೇಳು ಕೇಳು ನನ್ನ ತಂಗಿ ಉತ್ನಳ್ಳಿ ಮಾರಮ್ಮ, ನಿನ್ನ ಭಾವನಾದ ನಂಜುಂಡೇಶ್ವರನು ಹೋಗಿ 3 ತಿಂಗಳ ಮೇಲೆ 3 ದಿವಸ ಆಯ್ತಲ್ಲವ್ವ ನನ್ನ ತಂಗಿ. ಅವನು ಹೋದಾಗ್ಲಿಂದ ನನ ಕಂದ ಹೊಟ್ಟೆ ಬಟ್ಟೆಗೆ ಅನ್ನ ನೀರು ಸೇರ್ತಾ ಇಲ್ಲವ್ವ ನಂತ.

0: ಜನ ಜನ ಜನ ಜನ ಕಾಂಚನದಲ್ಲಿ ಅಮೆರಿಕದ ಲಾಂಛನದಲ್ಲಿ
1: ಅಮೆರಿಕದ ಲಾಂಛನದಲ್ಲಿ
0: ಮಂದಿರ ಮಸೀದಿ ಜಗಳದಲ್ಲಿ ಲಂಚ ಕಮಿಷನ್ ಹಾವಳಿಯಲ್ಲಿ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
1: ಒಂದು ರೇಡಿಯೋ ನಿನಾದ 90.4 FM.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತಾಡಿ ನಮಸ್ಕಾರ, ನಾನು ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರಸಿನ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದನೇಳು ವರ್ಷ ತುಂಬ ಪಂಡಿತ ಬೇರೆ ಮಿತ್ರದ್ದು ತಿರ್ತು ಬೋದು ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ಮಾತಾಡ ಲವಲಿ ಬೊಂಡ ಬರಲಿ ಗೇಡ ನೀನಾದ ಏನ ಕೇಳೋದಿಲ್ಲ ನಿಖಿಲ್ ಕೇಳಲಿ
1: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆಎಸ್ ಚಿತ್ರಾ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಮುಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನು ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ನಿಮ್ಮ ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದೀಗ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ವತಿಯಿಂದ ನಡೆದ 28ನೇ ವರ್ಷದ ಭಜನಾ ಕಮ್ಮಟದಲ್ಲಿ ರಂಗಶಿವ ಕಲಾ ಬಳಗ ಧರ್ಮಸ್ಥಳ ತಂಡ ಪ್ರಸ್ತುತಪಡಿಸಿದ ರಂಗಗೀತೆಗಳ ಕಾರ್ಯಕ್ರಮ ಕೇಳೋಣ.

ಕೇಳು ಕೇಳು ನನ್ನ ತಂಗಿ ಉತ್ನಳ್ಳಿ ಮಾರಮ್ಮ, ನಿನ್ನ ಭಾವನಾದ ನಂಜುಂಡೇಶ್ವರನು ಹೋಗಿ ಮೂರು ತಿಂಗಳ ಮೇಲೆ ಮೂರು ದಿವಸ ಆಯ್ತಲ್ಲವ್ವ ನನ್ನ ತಂಗಿ. ಅವನು ಹೋದಾಗ್ಲಿಂದ ನನ ಕಂದ ಹೊಟ್ಟೆ ಬಟ್ಟೆಗೆ ಅನ್ನ ನೀರು ಸೇರ್ತಾ ಇಲ್ಲವ್ವ ನನ್ನ ತಂಗಿ. ತಲೆಯಲ್ಲಿ ನೆರೆ ಬಂದಿರುವಂತ ತನ್ನ ಮುದಿ ಸೌತಿರಿಗೆ ಒಲಿಕೊಂಡು ಕುಂತ ನನ್ನವ್ವ ನನ್ನ ತಂಗಿ. ಅವನಿಗೂ ಹಾವಾದ್ರು

0: ಜನ ಜನ ಜನ ಜನ ಕಾಂಚನದಲ್ಲಿ ಅಮೆರಿಕಾದ ಲಾಂಛನದಲ್ಲಿ
1: ಅಮೆರಿಕಾದ ಲಾಂಛನದಲ್ಲಿ
0: ಮಂದಿರ ಮಸೀದಿ ಜಗಳದಲ್ಲಿ ಲಂಚ ಕಮಿಷನ್ ಹಾವಳಿಯಲ್ಲಿ
1: ಲಂಚ ಕಮಿಷನ್ ಹಾವಳಿಯಲ್ಲಿ
0: ಎಲ್ಲ ಮಾಯಾ ನಾಳೆ ನಾವು ಮಾಯಾ

ಕದರಿ ಅವುಗಳು ಮಳೆಯನ್ನು ತರುತ್ತಾಲಿದ್ದವು ಅಣ್ಣ.

ಇದುವರೆಗೆ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ವತಿಯಿಂದ ನಡೆದ 28ನೇ ವರ್ಷದ ಭಜನಾ ಕಮ್ಮಟದಲ್ಲಿ ರಂಗಶಿವ ಕಲಾ ಬಳಗ ಧರ್ಮಸ್ಥಳ ತಂಡ ಪ್ರಸ್ತುತಪಡಿಸಿದ ರಂಗಗೀತೆಗಳ ಕಾರ್ಯಕ್ರಮ ಕೇಳಿದ್ದೀರಿ. ಮುಂದೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ನನ್ನ ಹೆಸರು ತೇಜಸ್ವಿಕೆ, ನಾನು ದ್ವಿತೀಯ ಬಿಎ ವಿದ್ಯಾರ್ಥಿನಿ ಆಗಿದ್ದೇನೆ. ನನ್ನ ಕಥೆಯ ಹೆಸರು ಕನಸು. ಬಸ್ಸಿನಲ್ಲಿ ಕುಳಿತು ಸುಮ್ಮನೆ ಹೊರ ನೋಡುತ್ತಿದ್ದಳಾಕೆ. ಕಳೆದ 5 ವರ್ಷಗಳಲ್ಲಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮೊದಲ ಸಲದ ಪ್ರಯಾಣ. ಸರಿಯಾಗಿ ಇದೇ 5 ವರ್ಷಗಳ ಹಿಂದೆ ಅಂತಹುದೇ ಬಸ್ಸನ್ನೇರಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಟಿದ್ದಳು. ಈಗ ಇರುವ ಪ್ರಪಂಚ ಜ್ಞಾನ, ತಿಳುವಳಿಕೆ, ಪದವಿ ಇವಿಷ್ಟು ಆಗ ಆಕೆಗೆ ಇರಲಿಲ್ಲ. ಹಿಡಿದಿದ್ದನ್ನು ಸಾಧಿಸಲೇಬೇಕೆಂಬ ಛಲದ ಹೊರತಾಗಿ ಇಷ್ಟು ವರ್ಷಗಳಿಂದ ಹೋಗಲೋ ಬೇಡವೋ ಎಂಬ ದ್ವಂದ್ವ ಸ್ಥಿತಿಯಲ್ಲಿದ್ದ ಮನಕ್ಕಿಂದು ತನ್ನ ಗಟ್ಟಿ ನಿರ್ಧಾರವನ್ನ ಹೇಳಿಯೇ ಬಿಟ್ಟಿದ್ದಳು. ಆದರೆ ಮನದ ಮೂಲೆಯಲ್ಲಿನ್ನೂ ಅದೇ ಹಿಂಜರಿಕೆ, ಭಯ, ಪಶ್ಚಾತ್ತಾಪವಿತ್ತು. ಇರಬೇಕಾದದ್ದ ಅವಳಂದು ತನ್ನ ಜೀವನದ ಒಂದು ಭಾಗವಾಗಿದ್ದ ಶಿಕ್ಷಣಕ್ಕಾಗಿ ಜೀವ ಜೀವನ ಎರಡೂ ಆಗಿದ್ದ ತನ್ನ ಕುಟುಂಬವನ್ನೇ ತೊರೆದಿದ್ದಳಲ್ಲವೇ. ಆ ಒಂದು ಆವೇಶದ ನಿರ್ಧಾರ ಆಕೆಯ ಇಡೀ ಬದುಕನ್ನು ಓರಿಯಾಗಿ ನಡೆಸಿಬಿಟ್ಟಿತ್ತು. ಈಗಲೂ ನೇರವಾಗುವ ಭರವಸೆಯಿಲ್ಲ. ಆ ಸಮಯಕ್ಕೆ ಆಕೆಯ ಪ್ರಕಾರ ಆ ನಿರ್ಧಾರ ಸರಿಯೇ ಆಗಿತ್ತು. ಅವಳಾದರೂ ಏನು ಮಾಡಬೇಕಿತ್ತು? ಪ್ರೀತಿಯ ಅಪ್ಪನಲ್ಲಿ ಅದೆಷ್ಟು ಕಾಡಿದ್ದಳು, ಬೇಡಿದ್ದಳು, ಅತ್ತು ಗೋಳಾಡಿದ್ದಳು. ಆದರೆ ಅಪ್ಪನ ಹಠ ಕೇವಲ ಆಕೆಯ ಮದುವೆ. ಆಕೆಯ ಕನಸು ಇಂಜಿನಿಯರಿಂಗ್. ಅದೊಂದು ಹೆಬ್ಬಯಕ್ಕೆ ಚಿಕ್ಕಂದಿನಿಂದಲೇ ಆಕೆಯ ತಲೆಯಲ್ಲಿ ಕುಳಿತು ಬಿಟ್ಟಿತ್ತು. ಈಗಲೂ ಇಂಜಿನಿಯರ್ ಆದುದರ ಕುರಿತು ಯಾವುದೇ ಬೇಸರವಿರಲಿಲ್ಲ. ಆದರೆ ಆ ಕನಸು ತನ್ನನ್ನು ತನ್ನ ಕುಟುಂಬದಿಂದ ಬೇರ್ಪಡಿಸಿತಲ್ಲ ಎನ್ನುವ ನೋವಷ್ಟೆ. 18ನೆಯ ವಯಸ್ಸಿಗೆ ಅಪ್ಪ ಮದುವೆಯ ಮಾತೆತ್ತಿದ್ದರು, ಹಠ ಹಿಡಿದಿದ್ದರು. ಇಷ್ಟು ಬೇಗ ಏಕೆ ಎನ್ನುವ ಪ್ರಶ್ನೆಗೆ, ಬೇಗ ಏನಿಲ್ಲ, 18 ಚಿಕ್ಕ ವಯಸ್ಸಲ್ಲ, ನಿನ್ನ ಅಮ್ಮ ನನ್ನ ಅಮ್ಮ ಎಲ್ಲರೂ ಇದೇ ವಯಸ್ಸಿಗೆ ಮದುವೆಯಾದದ್ದು ಎನ್ನುವಂತಹ ಟೊಳ್ಳು ನೆಪ. ಮದುವೆಯ ವಿಷಯ ಬಂದಾಗಲೆಲ್ಲ ಅವರ ಕೋಪ, ಈಕೆಯ ಅಳು ಇದ್ದೇ ಇರುತ್ತಿತ್ತು. ಆದರೆ ಅದಕ್ಕೆ ಸರಿಯಾದ ಕಾರಣ ಇಂದಿಗೂ ಆಕೆಗೆ ಸಿಕ್ಕಿರಲಿಲ್ಲ. ಅಮ್ಮ ಹಾಗೂ ತಾತ ಇಬ್ಬರೂ ತನ್ನ ಪರವಿದ್ದರೂ ಅಪ್ಪನ ಜೋರು ಮಾತಿಗೆ ಅವರ ಹಠಕ್ಕೆ ಹೇಳಿ ಹೇಳಿ ಸುಮ್ಮನಾಗಿ ಬಿಡುತ್ತಿದ್ದರು. ಕೊನೆಗೊಂದು ದಿನ ತಾನು ಮನೆಯಿಂದ ಹೊರಟು ಹೋಗುವುದೆಂದೇ ನಿರ್ಧರಿಸಿದ್ದಳು. ಅದೇನಾದರಾಗಲಿ, ಮದುವೆಯ ಕೂಪಕ್ಕೆ ಬಿದ್ದರೆ ಬದುಕು ಶೂನ್ಯವೇ. ಕನಸು ಮನೆಯೊಳಗೆ ಮನದೊಳಗೆ ಬಂಧಿಯಾಗಿ ಬಿಡುತ್ತದೆ. ಮನೆಯ ಎಲ್ಲರಿಗೂ ಕೂಡಿಯೇ ಪತ್ರ ಬರೆದಿಟ್ಟು ಹೊರಟಿದ್ದಳು. ಸರಿಯಾದ ಕಾರಣವನ್ನು ತಿಳಿಸಿದ್ದಳು. ಅಲ್ಲಿಂದ ತನಗಾಗಿ ಸಹಾಯ ಹಸ್ತ ಚಾಚಿದ್ದು ಆತ್ಮೀಯ ಗೆಳತಿ ಜ್ಯೇಷ್ಠ. ಹೋಗುವುದಾದರೆ ಬೆಂಗಳೂರಿಗೆ ಎಂದು ತೀರ್ಮಾನವಾಗಿತ್ತು. ಊರಿನಲ್ಲೇ ಹತ್ತಿರದಲ್ಲೇ ಇದ್ದರೆ ಮತ್ತೆ ವಾಪಸ್ಸು ಹೋಗಿಬಿಡಬಹುದೆಂಬ ಭಯ. ಜ್ಯೇಷ್ಠಳೆ ಬೆಂಗಳೂರಿನ ಪರಿಚಯಸ್ಥರ ಮನೆಯಲ್ಲಿ ವಾಸ್ತವ್ಯ ದೊರಕಿಸಿಕೊಟ್ಟಿದ್ದಳು. ಮೆರಿಟ್ ಆಧಾರದ ಮೇಲೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿತು. ವಿದ್ಯಾರ್ಥಿ ವೇತನದಲ್ಲೇ ಜೀವನ ಸಾಗಿಸಬೇಕಿತ್ತು, ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. 5 ವರ್ಷಗಳ ಕಷ್ಟ ಜೀವನಕ್ಕಾಗುವಷ್ಟಿತ್ತು, ನೋವು ತೂಕ ಹಾಕಲಾಗದಷ್ಟು. ಅದೆಷ್ಟೋ ಬಾರಿ ವಾಪಸ್ಸು ಮನೆಗೆ ಹೋಗಿಬಿಡಲೇ ಎಂಬ ಯೋಚನೆ ಬಂದಿದ್ದುಂಟು. ಆದರೆ ಓದು ಅದೊಂದೇ ಆಕೆ ಅಲ್ಲಿರಲು ಕಾರಣ. ಹೆಗಲೇರಿದ್ದ ಪಾರ್ಟ್ ಟೈಮ್ ಕೆಲಸ ಹೆಚ್ಚಿನ ಒತ್ತಡವನ್ನೇರಿತ್ತು. ಆದರೆ ಅದಾಗದೆ ಜೀವನಕ್ಕೆ ಬೇರೆ ದಾರಿ ಇರಲಿಲ್ಲ. ಕೊನೆಗೂ ಓದು ಮುಗಿದು ಆಫರ್ ಲೆಟರ್ ಕೈಗೆ ಬಂದ ತಕ್ಷಣ ನೋವೆಲ್ಲ ಮರೆತು ಹೋಗಿತ್ತು. ಅಲ್ಲಿಗೆ ತನ್ನದೊಂದು ಕನಸು ಪೂರ್ಣ. ಆದರೆ ತನ್ನ ಕುಟುಂಬವನ್ನು ಸೇರುವ ಮತ್ತೊಂದು ಕನಸು ಹೆಗಲೇರಿತ್ತು. ಅದನ್ನು ನನಸಾಗಿಸಲೇಬೇಕು, ಪ್ರೀತಿಯಿಂದಲಾದರೂ ಹಠದಿಂದಲಾದರೂ. ಶಿವಮೊಗ್ಗ ತಲುಪುವಷ್ಟೊತ್ತಿಗೆ 5 ವರ್ಷಗಳ ಜೀವನ ಚಲನಚಿತ್ರದಂತೆ ತೇಲಿ ಹೋಯಿತು. ಕಂಡಕ್ಟರ್ ಶಿವಮೊಗ್ಗ ಎಂದು ಕೂಗಿ ಸೀಟಿ ಹೊಡೆದಾಗ ಎಚ್ಚೆತ್ತು ಬ್ಯಾಗ್ ತೆಗೆದುಕೊಂಡು ಕೆಳಗಿಳಿದಳು. ಚಲಿಸುತ್ತಿದ್ದ ಆಟೋಗೆ ಕೈಯಡ್ಡ ಹಾಕಿ ಮನೆಯ ವಿಳಾಸ ತಿಳಿಸಿದಾಗ ಆಟೋದವನು ನೇರವಾಗಿ ಮನೆಯ ಅಂಗಳಕ್ಕೆ ತಂದು ಬಿಟ್ಟ. ಆತನಿಗೆ ಹಣ ಕೊಟ್ಟು ಹಿಂದಿರುಗಿದಾಗ ಮಾನ್ಯ ಅಕ್ಕ ಎಂದು ಸಂತಸದಿಂದ ಬೊಬ್ಬೆಯು ಹಾಕಿದ್ದಳು. ಅಷ್ಟರಲ್ಲಿ ಅಮ್ಮ, ಅಪ್ಪ, ತಾತ ಎಲ್ಲರೂ ಹೊರಬಂದರು. ಎಲ್ಲರ ಕಣ್ಣಲ್ಲೂ ನೀರು. ಅಮ್ಮ ಆಕೆಯನ್ನು ತಬ್ಬಿ ಸಮಾಧಾನಿಸಿ ಮತ್ತ ಮನಸಾರೆ ಅತ್ತರೆ. ತಾತ ಅಕ್ಕರೆಯಿಂದ ತಲೆ ಸವರಿದ್ದರು. ಕೊನೆಯಲ್ಲಿ ನಿಂತಿದ್ದ ಅಪ್ಪನನ್ನು ತಬ್ಬಿ ಜೋರಾಗಿ ಅತ್ತಿದ್ದಳು. ಸಾರಿ ಅಪ್ಪ, ಅದಷ್ಟೇ ಮಾತುಗಳು ಹೊರಬಂದಿದ್ದವು ಅಳುವಿನಲ್ಲಿ. ಆ ಪೊಳ್ಳು ಜ್ಯೋತಿಷಿಯ ಮಾತು ಕೇಳಿ ನಿನ್ನ ಮದುವೆಯ ಮಾಡಿಸಿ ನಿನ್ನ ಜೀವನವನ್ನೇ ಹಾಳು ಮಾಡುತ್ತಿದ್ದನಲ್ಲ ಮಗಳೇ, ನಿನ್ನ ಜೀವನವನ್ನೇ ಹಾಳು ಮಾಡುತ್ತಿದ್ದೇನಲ್ಲ ಮಗಳೇ, ಅಪ್ಪನದು ಮನದ ಮಾತಾಗಿತ್ತು. ಕನಸು ಎಂದು ತಲೆ ಸವರಿ ಕಣ್ಣೊರೆಸಿಕೊಂಡರು. ಕಣ್ಣ ನೀರೇ ಕ್ಷಮೆ ಕೇಳಿತ್ತು ಮಗಳಲ್ಲಿ. ಕನಸು ಎಂದು ತಲೆ ಸವರಿ ಕಣ್ಣೊರೆಸಿಕೊಂಡರು. ಕಣ್ಣ ನೀರೇ ಕ್ಷಮೆ ಕೇಳಿತ್ತು ಮಗಳಲ್ಲಿ.
0: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆಎಸ್ ಚಿತ್ರಾ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದೀಗ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ವತಿಯಿಂದ ನಡೆದ 28ನೇ ವರ್ಷದ ಭಜನಾ ಕಮ್ಮಟದಲ್ಲಿ ರಂಗಶಿವ ಕಲಾ ಬಳಗ ಧರ್ಮಸ್ಥಳ ತಂಡ ಪ್ರಸ್ತುತಪಡಿಸಿದ ರಂಗಗೀತೆಗಳ ಕಾರ್ಯಕ್ರಮ ಕೇಳೋಣ.

ಕೇಳು ಕೇಳು ನನ್ನ ತಂಗಿ ಉತ್ನಳ್ಳಿ ಮಾರಮ್ಮ, ನಿನ್ನ ಭಾವನಾದ ನಂಜುಂಡೇಶ್ವರನು ಹೋಗಿ 3 ತಿಂಗಳ ಮೇಲೆ 3 ದಿವಸ ಆಯ್ತಲ್ಲವ್ವ ನನ್ನ ತಂಗಿ. ಅವನು ಹೋದಾಗ್ಲಿಂದ ನನ ಕಂದ ಹೊಟ್ಟೆ ಬಟ್ಟೆಗೆ ಅನ್ನ ನೀರು ಸೇರ್ತಾ ಇಲ್ಲವ್ವ ನನ್ನ ತಂಗಿ. ತಲೆ ನೆರೆ ಬಂದಿರುವಂತ ತನ್ನ ಮುದಿ ಸೌತಿರಿಗೆ ಒಲಿಕೊಂಡು ಕುಂತ ನನ್ನವ್ವ ನನ್ನ ತಂಗಿ. ಅವನಿಗೆ

ಕೆಮ್ಮು ಕಫ ವಾಂತಿ ಭೇದಿ, ಕೆಮ್ಮು ಕಫ ವಾಂತಿ ಭೇದಿ, ಹೊಟ್ಟೆ ನೋವು ಶೀತ ಜ್ವರ

ಇದುವರೆಗೆ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ವತಿಯಿಂದ ನಡೆದ 28ನೇ ವರ್ಷದ ಭಜನಾ ಕಮ್ಮಟದಲ್ಲಿ ರಂಗಶಿವ ಕಲಾ ಬಳಗ ಧರ್ಮಸ್ಥಳ ತಂಡ ಪ್ರಸ್ತುತಪಡಿಸಿದ ರಂಗಗೀತೆಗಳ ಕಾರ್ಯಕ್ರಮ ಕೇಳಿದ್ದೀರಿ. ಮುಂದೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ನನ್ನ ಹೆಸರು ತೇಜಸ್ವಿಕೆ, ನಾನು ದ್ವಿತೀಯ ಬಿಎ ವಿದ್ಯಾರ್ಥಿನಿ ಆಗಿದ್ದೇನೆ. ನನ್ನ ಕಥೆಯ ಹೆಸರು ಕನಸು. ಬಸ್ಸಿನಲ್ಲಿ ಕುಳಿತು ಸುಮ್ಮನೆ ಹೊರನೋಡುತ್ತಿದ್ದಳಾಕೆ. ಕಳೆದ 5 ವರ್ಷಗಳಲ್ಲಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮೊದಲ ಸಲದ ಪ್ರಯಾಣ. ಸರಿಯಾಗಿ ಇದೇ 5 ವರ್ಷಗಳ ಹಿಂದೆ ಅಂತಹುದೇ ಬಸ್ಸನ್ನೇರಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಟಿದ್ದಳು. ಈಗ ಇರುವ ಪ್ರಪಂಚ ಜ್ಞಾನ, ತಿಳುವಳಿಕೆ, ಪದವಿ ಇವಿಷ್ಟು ಆಗ ಆಕೆಗೆ ಇರಲಿಲ್ಲ. ಹಿಡಿದಿದ್ದನ್ನು ಸಾಧಿಸಲೇಬೇಕೆಂಬ ಛಲದ ಹೊರತಾಗಿ ಇಷ್ಟು ವರ್ಷಗಳಿಂದ ಹೋಗಲೋ ಬೇಡವೋ ಎಂಬ ದ್ವಂದ್ವ ಸ್ಥಿತಿಯಲ್ಲಿದ್ದ ಮನಕ್ಕಿಂದು ತನ್ನ ಗಟ್ಟಿ ನಿರ್ಧಾರವನ್ನ ಹೇಳಿಯೇ ಬಿಟ್ಟಿದ್ದಳು. ಆದರೆ ಮನದ ಮೂಲೆಯಲ್ಲಿನ್ನೂ ಅದೇ ಹಿಂಜರಿಕೆ, ಭಯ, ಪಶ್ಚಾತ್ತಾಪವಿತ್ತು. ಇರಬೇಕಾದದ್ದ ಅವಳಂದು ತನ್ನ ಜೀವನದ ಒಂದು ಭಾಗವಾಗಿದ್ದ ಶಿಕ್ಷಣಕ್ಕಾಗಿ ಜೀವ ಜೀವನ ಎರಡೂ ಆಗಿದ್ದ ತನ್ನ ಕುಟುಂಬವನ್ನೇ ತೊರೆದಿದ್ದಳಲ್ಲವೇ. ಆ ಒಂದು ಆವೇಶದ ನಿರ್ಧಾರ ಆಕೆಯ ಇಡೀ ಬದುಕನ್ನು ಓರಿಯಾಗಿ ನಡೆಸಿಬಿಟ್ಟಿತ್ತು. ಈಗಲೂ ನೇರವಾಗುವ ಭರವಸೆಯಿಲ್ಲ. ಆ ಸಮಯಕ್ಕೆ ಆಕೆಯ ಪ್ರಕಾರ ಆ ನಿರ್ಧಾರ ಸರಿಯೇ ಆಗಿತ್ತು. ಅವಳಾದರೂ ಏನು ಮಾಡಬೇಕಿತ್ತು? ಪ್ರೀತಿಯ ಅಪ್ಪನಲ್ಲಿ ಅದೆಷ್ಟು ಕಾಡಿದ್ದಳು, ಬೇಡಿದ್ದಳು, ಅತ್ತು ಗೋಳಾಡಿದ್ದಳು. ಆದರೆ ಅಪ್ಪನ ಹಠ ಕೇವಲ ಆಕೆಯ ಮದುವೆ. ಆಕೆಯ ಕನಸು ಇಂಜಿನಿಯರಿಂಗ್. ಅದೊಂದು ಹೆಬ್ಬಯಕ್ಕೆ ಚಿಕ್ಕಂದಿನಿಂದಲೇ ಆಕೆಯ ತಲೆಯಲ್ಲಿ ಕುಳಿತು ಬಿಟ್ಟಿತ್ತು. ಈಗಲೂ ಇಂಜಿನಿಯರ್ ಆದುದರ ಕುರಿತು ಯಾವುದೇ ಬೇಸರವಿರಲಿಲ್ಲ. ಆದರೆ ಆ ಕನಸು ತನ್ನನ್ನು ತನ್ನ ಕುಟುಂಬದಿಂದ ಬೇರ್ಪಡಿಸಿತಲ್ಲ ಎನ್ನುವ ನೋವಷ್ಟೆ. 18ನೇ ವಯಸ್ಸಿಗೆ ಅಪ್ಪ ಮದುವೆಯ ಮಾತೆತ್ತಿದ್ದರು, ಹಠ ಹಿಡಿದಿದ್ದರು. ಇಷ್ಟು ಬೇಗ ಏಕೆ ಎನ್ನುವ ಪ್ರಶ್ನೆಗೆ, ಬೇಗ ಏನಿಲ್ಲ, 18 ಚಿಕ್ಕ ವಯಸ್ಸಲ್ಲ, ನಿನ್ನ ಅಮ್ಮ ನನ್ನ ಅಮ್ಮ ಎಲ್ಲರೂ ಇದೇ ವಯಸ್ಸಿಗೆ ಮದುವೆಯಾದದ್ದು ಎನ್ನುವಂತಹ ಟೊಳ್ಳು ನೆಪ. ಮದುವೆಯ ವಿಷಯ ಬಂದಾಗಲೆಲ್ಲ ಅವರ ಕೋಪ, ಈಕೆಯ ಅಳು ಇದ್ದೇ ಇರುತ್ತಿತ್ತು. ಆದರೆ ಅದಕ್ಕೆ ಸರಿಯಾದ ಕಾರಣ ಇಂದಿಗೂ ಆಕೆಗೆ ಸಿಕ್ಕಿರಲಿಲ್ಲ. ಅಮ್ಮ ಹಾಗೂ ತಾತ ಇಬ್ಬರೂ ತನ್ನ ಪರವಿದ್ದರೂ ಅಪ್ಪನ ಜೋರು ಮಾತಿಗೆ ಅವರ ಹಠಕ್ಕೆ ಹೇಳಿ ಹೇಳಿ ಸುಮ್ಮನಾಗಿ ಬಿಡುತ್ತಿದ್ದರು. ಕೊನೆಗೊಂದು ದಿನ ತಾನು ಮನೆಯಿಂದ ಹೊರಟು ಹೋಗುವುದೆಂದೇ ನಿರ್ಧರಿಸಿದ್ದಳು. ಅದೇನಾದರಾಗಲಿ, ಮದುವೆಯ ಕೂಪಕ್ಕೆ ಬಿದ್ದರೆ ಬದುಕು ಶೂನ್ಯವೇ. ಕನಸು ಮನೆಯೊಳಗೆ ಮನದೊಳಗೆ ಬಂಧಿಯಾಗಿ ಬಿಡುತ್ತದೆ. ಮನೆಯ ಎಲ್ಲರಿಗೂ ಕೂಡಿಯೇ ಪತ್ರ ಬರೆದಿಟ್ಟು ಹೊರಟಿದ್ದಳು. ಸರಿಯಾದ ಕಾರಣವನ್ನೂ ತಿಳಿಸಿದ್ದಳು. ಅಲ್ಲಿಂದ ತನಗಾಗಿ ಸಹಾಯ ಹಸ್ತ ಚಾಚಿದ್ದು ಆತ್ಮೀಯ ಗೆಳತಿ ಜ್ಯೇಷ್ಠ. ಹೋಗುವುದಾದರೆ ಬೆಂಗಳೂರಿಗೆ ಎಂದು ತೀರ್ಮಾನವಾಗಿತ್ತು. ಊರಿನಲ್ಲೇ ಹತ್ತಿರದಲ್ಲೇ ಇದ್ದರೆ ಮತ್ತೆ ವಾಪಸ್ಸು ಹೋಗಿಬಿಡಬಹುದೆಂಬ ಭಯ. ಜ್ಯೇಷ್ಠಾಳೆ ಬೆಂಗಳೂರಿನ ಪರಿಚಯಸ್ಥರ ಮನೆಯಲ್ಲಿ ವಾಸ್ತವ್ಯ ದೊರಕಿಸಿಕೊಟ್ಟಿದ್ದಳು. ಮೆರಿಟ್ ಆಧಾರದ ಮೇಲೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿತು. ವಿದ್ಯಾರ್ಥಿ ವೇತನದಲ್ಲೇ ಜೀವನ ಸಾಗಿಸಬೇಕಿತ್ತು, ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. 5 ವರ್ಷಗಳ ಕಷ್ಟ ಜೀವನಕ್ಕಾಗುವಷ್ಟಿತ್ತು. ನೋವು ತೂಕ ಹಾಕಲಾಗದಷ್ಟು. ಅದೆಷ್ಟೋ ಬಾರಿ ವಾಪಸ್ಸು ಮನೆಗೆ ಹೋಗಿಬಿಡಲೇ ಎಂಬ ಯೋಚನೆ ಬಂದಿದ್ದುಂಟು. ಆದರೆ ಓದು, ಅದೊಂದೇ ಆಕೆ ಅಲ್ಲಿರಲು ಕಾರಣ. ಹೆಗಲೇರಿದ್ದ ಪಾರ್ಟ್ ಟೈಮ್ ಕೆಲಸ ಹೆಚ್ಚಿನ ಒತ್ತಡವನ್ನೇರಿತ್ತು. ಆದರೆ ಅದಾಗದೆ ಜೀವನಕ್ಕೆ ಬೇರೆ ದಾರಿ ಇರಲಿಲ್ಲ. ಕೊನೆಗೂ ಓದು ಮುಗಿದು ಆಫರ್ ಲೆಟರ್ ಕೈಗೆ ಬಂದ ತಕ್ಷಣ ನೋವೆಲ್ಲ ಮರೆತು ಹೋಗಿತ್ತು. ಅಲ್ಲಿಗೆ ತನ್ನದೊಂದು ಕನಸು ಪೂರ್ಣ. ಆದರೆ ತನ್ನ ಕುಟುಂಬವನ್ನು ಸೇರುವ ಮತ್ತೊಂದು ಕನಸು ಹೆಗಲೇರಿತ್ತು. ಅದನ್ನು ನನಸಾಗಿಸಲೇಬೇಕು, ಪ್ರೀತಿಯಿಂದಲಾದರೂ ಹಠದಿಂದಲಾದರೂ. ಶಿವಮೊಗ್ಗ ತಲುಪುವಷ್ಟೊತ್ತಿಗೆ 5 ವರ್ಷಗಳ ಜೀವನ ಚಲನಚಿತ್ರದಂತೆ ತೇಲಿಹೋಯಿತು. ಕಂಡಕ್ಟರ್ ಶಿವಮೊಗ್ಗ ಎಂದು ಕೂಗಿ ಸೀಟಿ ಹೊಡೆದಾಗ ಎಚ್ಚೆತ್ತು ಬ್ಯಾಗ್ ತೆಗೆದುಕೊಂಡು ಕೆಳಗಿಳಿದಳು. ಚಲಿಸುತ್ತಿದ್ದ ಆಟೋಗೆ ಕೈಯಡ್ಡ ಹಾಕಿ ಮನೆಯ ವಿಳಾಸ ತಿಳಿಸಿದಾಗ ಆಟೋದವನು ನೇರವಾಗಿ ಮನೆಯ ಅಂಗಳಕ್ಕೆ ತಂದು ಬಿಟ್ಟ. ಆತನಿಗೆ ಹಣ ಕೊಟ್ಟು ಹಿಂದಿರುಗಿದಾಗ ಮಾನ್ಯ ಅಕ್ಕ ಎಂದು ಸಂತಸದಿಂದ ಬೊಬ್ಬೆಯು ಹಾಕಿದ್ದಳು. ಅಷ್ಟರಲ್ಲಿ ಅಮ್ಮ ಅಪ್ಪ ತಾತ ಎಲ್ಲರೂ ಹೊರಬಂದರು. ಎಲ್ಲರ ಕಣ್ಣಲ್ಲೂ ನೀರು. ಅಮ್ಮ ಆಕೆಯನ್ನು ತಬ್ಬಿ ಸಮಾಧಾನಿಸಿ ಮತ್ತ ಮನಸಾರೆ ಅತ್ತರೆ ತಾತ ಅಕ್ಕರೆಯಿಂದ ತಲೆ ಸವರಿದ್ದರು. ಕೊನೆಯಲ್ಲಿ ನಿಂತಿದ್ದ ಅಪ್ಪನನ್ನು ತಬ್ಬಿ ಜೋರಾಗಿ ಅತ್ತಿದ್ದಳು. ಸಾರಿ ಅಪ್ಪ, ಅದಷ್ಟೇ ಮಾತುಗಳು ಹೊರಬಂದಿದ್ದವು ಅಳುವಿನಲ್ಲಿ. ಆ ಪೊಳ್ಳು ಜ್ಯೋತಿಷಿಯ ಮಾತು ಕೇಳಿ ನಿನ್ನ ಮದುವೆ ಮಾಡಿಸಿ ನಿನ್ನ ಜೀವನವನ್ನೇ ಹಾಳು ಮಾಡುತ್ತಿದ್ದನಲ್ಲ ಮಗಳೇ, ನಿನ್ನ ಜೀವನವನ್ನೇ ಹಾಳು ಮಾಡುತ್ತಿದ್ದೇನಲ್ಲ ಮಗಳೇ, ಅಪ್ಪನದು ಮನದ ಮಾತಾಗಿತ್ತು. ಕನಸು ಎಂದು ತಲೆ ಸವರಿ ಕಣ್ಣೊರೆಸಿಕೊಂಡರು. ಕಣ್ಣ ನೀರೇ ಕ್ಷಮೆ ಕೇಳಿತ್ತು ಮಗಳಲ್ಲಿ. ಕನಸು ಎಂದು ತಲೆ ಸವರಿ ಕಣ್ಣೊರೆಸಿಕೊಂಡರು. ಕಣ್ಣ ನೀರೇ ಕ್ಷಮೆ ಕೇಳಿತ್ತು ಮಗಳಲ್ಲಿ.
3: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತರಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ.
2: ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಕ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ, ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನು ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಗೀತೆ ಎನ್ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಜನಾರ್ದನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ನಿಮಗೂ ನಮಸ್ಕಾರ.
0: ಎಂ ಜನಾರ್ದನ್ ಅವರು, ಎಸ್ಡಿಎಂ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಮತ್ತು ಆಸ್ಪತ್ರೆಯ ಮುಂದಿನ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆ ಮತ್ತೆ ಎಲ್ಲ ಸಂಸ್ಥೆಗಳಿಗೆ ವಿಶೇಷವಾಗಿ ಸಿಬ್ಬಂದಿಗಳಿಗಾಗಿ ಅಂತ ಒಂದು ಸುರಕ್ಷಾ ಯೋಜನೆಯನ್ನ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಕ್ಯಾಶ್ಲೆಸ್ ಸೇವೆಯನ್ನ ನೀಡ್ತಾ ಇರುವಂತದ್ದು, ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್.
1: ಇದು ಆಕ್ಚುಲಿ ತುಂಬಾ ಏನಂತಾರೆ ಒಂದು ವರ ಈ ಜನರಿಗೆ, ಈ ಸಂಪೂರ್ಣ ಸುರಕ್ಷಾ ಯೋಜನೆ ಅಂತ ಒಂದಿದೆ. ಇದಕ್ಕೆ 1,449 ರೂಪಾಯಿ ಪರ್ ಹೆಡ್ ಒಂದು ಕಲೆಕ್ಟ್ ಮಾಡೋದಿರುತ್ತೆ. ಇದಕ್ಕೆ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಧರ್ಮಸ್ಥಳ ಸಂಘದವರು ಪ್ಲಸ್ ಎಸ್ಡಿಎಂ ನಲ್ಲಿ ಇರೋ ಎಲ್ಲರೂ ಇದಕ್ಕೆ ಎಲಿಜಿಬಿಲಿಟಿ ಇದೆ. ಈ ಒಂದು ಅತ್ಯುತ್ತಮವಾದ ಒಂದು ಫೀಚರ್ ಇದಕ್ಕೆ ಏನಂದ್ರೆ, ಇದರಲ್ಲಿ ಓಪಿಡಿ ಫ್ರೀ ಆಗಿದೆ. ಆಮೇಲೆ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್, ಯೂಸ್ವಲಿ ಏನಾಗುತ್ತೆ ಎಲ್ಲ ಕಡೆ ಐಪಿ ಒಳರೋಗಿ ವಿಭಾಗದ್ದು ಫ್ರೀ ಇರುತ್ತೆ. ನಮ್ಮ ಒಂದೇ ಹಾಸ್ಪಿಟಲ್ ಇಡೀ ಕರ್ನಾಟಕದ ಸ್ಟೇಟ್ ನಲ್ಲಿ ನಮ್ಮ ಓಪಿಡಿ ಪೂಜರು ಇಲ್ಲಿ ಫ್ರೀ ಮಾಡಿದ್ದಾರೆ. ಯಾಕಂದ್ರೆ ಯಾರೇ ಬಂದು ಕನ್ಸಲ್ಟೇಷನ್ ಫ್ರೀ ಇದೆ, ಲ್ಯಾಬ್ ಟೆಸ್ಟ್ ಇನ್ವೆಸ್ಟಿಗೇಷನ್ಸ್ ಇನ್ಕ್ಲೂಡಿಂಗ್ ರೇಡಿಯೋಲಜಿ ಅಂದ್ರೆ ಎಕ್ಸ್ರೇ. ಈಗ ಒಂದು ಹೆಚ್ ಆರ್ ಸಿ ಟಿ ತೆಗೆದ್ರೆ 3,500 ಚಿಲ್ಲರ ಆಗುತ್ತೆ, ಅದು ಸಹಿತ ಫ್ರೀ ಇದೆ. ಸೊ ಒಂದು ಈಗ ಸಪೋಸ್ ನಾನು ಇವತ್ತು ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ನಾನೊಂದು ಸಾಮಾನ್ಯ ಜನ ಆರಾಮಾಗಿ ಬರ್ಬೋದು, ನಾನು ಚೆಕಪ್ ಮಾಡ್ಕೋಬಹುದು, ಒಂದು ಪೈಸೆ ಖರ್ಚಿಲ್ಲಾರ್ದು ತೋರಿಸ್ಕೊಂಡು ಹೋಗ್ಬೋದು. ಮೆಡಿಸಿನ್ ಒಂದು ಖರ್ಚು ಪೇ ಮಾಡಬೇಕಾಗುತ್ತೆ. ಮೆಡಿಸಿನ್ ಒಂದು ಬಿಟ್ಟು ಡಾಕ್ಟರ್ ಕನ್ಸಲ್ಟೇಷನ್ ಇರ್ಬೋದು, ಲ್ಯಾಬ್ ಟೆಸ್ಟ್ ಇರ್ಬೋದು, ರಕ್ತ ಪರೀಕ್ಷೆ ಏನೇ ಇರು, ರೇಡಿಯೋಲಜಿ ಅಂದರೆ ಎಕ್ಸ್ರೇ ಎಲ್ಲ ಫ್ರೀ ಇದೆ. ಆಲ್ಮೋಸ್ಟು 24-25ರಲ್ಲಿ 2,23,00,000 ಪೂಜರ್ ಕಡೆಯಿಂದ ಇದಕ್ಕೆ ಖರ್ಚು ಅವರೇ ಭರಿಸಿದ್ದಾರೆ. ಅಂದರೆ ಅವ್ರ ಕಡೆಯಿಂದ ನಮಗೆ ಚಾರಿಟಿ ಆಗಿ ಬಂದಿದೆ ಅನ್ನೋದು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಇದರ ಜೊತೆಗೆ ನಾವು ಒಮ್ಮೆ ಮೀಟಿಂಗ್ನಲ್ಲಿ ಮಾತಾಡ್ತಾ ಇದ್ದಾಗ ನಮ್ಮ ಶ್ರೇಯಸ್ ಸರ್ ಅವರಿಗೆ ನಾವು ಇನ್ನೂ ಏನಾರ ಬೇಕಂದಾಗ ನಾವು ಅವ್ರಿಗೆ ಅಂದಿದ್ದೀವಿ ಸರ್, ಈ ಸುರಕ್ಷಾ ಅನ್ನೋದು ಬರೀ ಲಿಮಿಟೆಡ್ ಅಮೌಂಟ್ ಇದೆ, ಅದಕ್ಕೆ ಸ್ಕೋಪ್ ಕಡಿಮೆ ಇದೆ. ಪ್ಲಸ್ ಈಗ ನಾವು ಸಪೋಸ್ ಇದಕ್ಕೆ KMC ಹೋಗ್ತೀವಿ ಅಥವಾ ಬೇರೆ ಹಾಸ್ಪಿಟಲ್ ಹೋದಾಗ ಕೆಲವೊಂದು ಕಡೆ ಇದು ಇಲ್ಲ, ಈ ಒಂದು ಸ್ಕೀಮ್ ಇದ್ದಾಗ ನಮ್ಮ ಸ್ಟಾಫ್ಗೆ ಪಾಕೆಟಿಂದ ಸುಮಾರು ಜೋಬಿಂದ ಖರ್ಚಾಗ್ತಾ ಇದೆ, ಇದಕ್ಕೆ ನಾವು ಏನಾದ್ರು ಹೆಲ್ಪ್ ಮಾಡ್ಬೋದಾ ಅಂತಂದರೆ ಅವರು ನನಗೆ 4 ತಿಂಗಳ ಟೈಮ್ ಕೊಡಿ ಜನ, ಅದನ್ನು ನಾನು ಇದನ್ನು ನಿಮ್ಗೆ ಏನೋ ಒಂದು ಮಾಡ್ತೀನಿ ಅಂತಂದು ಅವರು ಇತ್ತೀಗ. ಅಂದರೆ ಈ ಸ್ಕೀಮು ಬರೀ SDM ಸ್ಟಾಫ್ಗೆ ಮಾಡಿದ್ದಾರೆ. ಒಂದು ಇದು ಒಂದು 60,000 ಮಂದಿ SDMಗೆ ಇದು ಸ್ಟಾಫ್ಗೆ ಇದು KKSY ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಇದು ಕಾರ್ಯಕರ್ತರ ಕುಟುಂಬ ಸುರಕ್ಷಾ ಯೋಜನಾ ಅಂತ ಹೆಸರಿಟ್ಟಿದ್ದಾರೆ. ಇದಕ್ಕೆ 2 ಕ್ಯಾಟಗರಿ ಇದಾವೆ, 2 ಲ್ಯಾಕ್ಸ್ ಕವರೇಜ್ ಒಂದು, 4 ಲ್ಯಾಕ್ಸ್ ಕವರೇಜ್ ಒಂದು. ಯೂಸ್ವಲಿ ನಿಮ್ಗೆ 2 ಲ್ಯಾಕ್ಸ್ 5 ಲ್ಯಾಕ್ಸ್. ಈ 5 ಲ್ಯಾಕ್ಸ್ ಕವರೇಜ್ ಯೂಸ್ವಲಿ ನೀವು ಹೊರಗೆ ಯಾವುದೇ ಕಂಪ್ನಿದಲ್ಲಿ ತಗೊಂಡ್ರೆ ನಿಮಗೆ ಸುಮಾರು ಖರ್ಚು ಇರುತ್ತೆ. ಆದರೆ ಇದು ಆಶ್ಚರ್ಯ ಏನಂದರೆ 10,415 ರೂಪಾಯಿ ಮಾತ್ರ, ಅದರಲ್ಲಿ ಕುಟುಂಬದಲ್ಲಿ ಎಷ್ಟೇ ಮಂದಿ ಇರಲಿ ಅಮೌಂಟ್ ಅಷ್ಟೇ. 2 ಲಕ್ಷ ಲಿಮಿಟ್ ಇರೋದು ಬಂದು 4,166 ರೂಪಾಯಿ, ಅದು ಹಸ್ಬೆಂಡು ವೈಫು ಸ್ಪೌಸು ಪ್ಲಸ್ 2 ಚಿಲ್ಡ್ರನ್ 4 ಮಂದಿಗೆ ಸೇರಿ 4,166. ಇಷ್ಟು ಕಡಿಮೆ ಇದರಲ್ಲಿ ಎಲ್ಲಿ, ಇದರಲ್ಲಿ ನೀವು ಯಾವುದೇ ಹಾಸ್ಪಿಟಲ್ ಎಲ್ಲ ಟೈಪ್ಸ್ ಇದ್ದಾವೆ, ಹೋದರೆ ಅಲ್ಲಿ IP ಇನ್ ಪೇಷಂಟ್ದು ಈ ಹೆರಿಗೆ ಆಗಲಿ ಮತ್ತು ಬೇರೆ ಏನಾದ್ರು ಆಪ್ರೇಷನ್ಸ್ ಆಗಲಿ ಅಪ್ ಟು ಈ ಅಮೌಂಟ್ ತನಕ ಫ್ರೀ ಆಗಿದೆ. ಇದು ಒಂದು ತುಂಬ ಒಳ್ಳೆಯದು ಶ್ರೇಯಸ್ ಸರ್ ಕಡೆಯಿಂದ ಈ SKDRDP ಮುಖಾಂತರ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ತುಂಬ ಮಂದಿ SDM ಸ್ಟಾಫು ಇದರಿಂದ ಲಾಭ ಪಡ್ತಾರೆ. ಇದ್ರ ಜೊತೆಗೆ ನಮಗೆ ESI ಇದೆ, ಗೌರ್ಮೆಂಟ್ ಸ್ಕೀಮ್ಸು, ಎಂಡೋಸಲ್ಫಾನ್ ಇದೆ, ಆಯುಷ್ಮಾನ್ ಇದೆ, ಇವೆಲ್ಲ ಸ್ಕೀಮ್ಸು ನಮ್ಮ ಕಡೆ ಇದೆ. ಇದ್ರ ಜೊತೆಗೆ ಪ್ರೈವೇಟ್ ಇನ್ಶೂರೆನ್ಸ್ ಒಂದು 70 ಮೇಲೆ ಪ್ರೈವೇಟ್ ಇನ್ಶೂರೆನ್ಸ್ ಅವ್ರ ಜೊತೆಗೆ ನಮಗೆ ಟೈಪ್ ಇದೆ.
0: ಆಸ್ಪತ್ರೆ ವಿವಿಧ ವಿಭಾಗಗಳನ್ನು ತೆರೆದಿದೆ, ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಿದೆ. ಈ ನಡುವೆ ಈಗ ಈ ಮುಂದಿನ ಯೋಜನೆಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಹೊಸ ಆಲೋಚನೆಗಳಾಗಿರ್ಬೋದು, ಅದನ್ನು ನಮ್ಮ ಕೆಳಗರ ಜೊತೆಗೆ ಹಂಚಿಕೊಳ್ತೀರಾ?
1: ನಾನು ಇತ್ತೀಗ ಕೆಲವೊಂದು ರಿವ್ಯೂಸು ಪ್ಯಾನಲ್ ಡಿಸ್ಕಷನ್ಸ್ ಲೇಟೆಸ್ಟ್ ನೋಡಿದಾಗ ಅವರು ಜಾಸ್ತಿ ಮೆಡಿಕಲ್ ಟೂರಿಸಂ ಬಗ್ಗೆ ಮಾತಾಡ್ತಿದ್ರು. ಅಂದರೆ ಈ ಬೇರೆ ದೇಶ ವಿದೇಶದಿಂದ ಸ್ಪೆಷಲಿ ಫ್ರಮ್ ದ 3rd ವರ್ಲ್ಡ್ ಕಂಟ್ರೀಸ್ ಅಂತೀವಿ, ಅಲ್ಲಿಂದ ಈ ಯಾಕಂದ್ರೆ ನಮ್ಮಲ್ಲಿ ಈ ಹಾಸ್ಪಿಟಲೈಸೇಷನ್ ಖರ್ಚು ತುಂಬಾ ಕಡಿಮೆ ವೆನ್ ಕಂಪೇರ್ ಟು ಅದರ್ ಕಂಟ್ರೀಸ್. ಸೊ ಅವರು ಅಂತದ್ದು ಒಂದು ಪ್ರಪೋಸಲ್ ಬಂದಿದ್ ನಮ್ ಕಡೆ. ಅಂದ್ರೆ ಈಗ ಹೆಂಗಂದ್ರೆ ಈಗ ಕೆಲವೊಂದು ಕಾಯಿಲೆಗಳಿಗೆ ಐ ಪಿ ಎ ನಲ್ಲಿ ನಾವು ಇವಾಗ 40-50,000 ಖರ್ಚಾದ್ರೆ ಅವ್ರದ್ದು ಆಲ್ಮೋಸ್ಟ್ 2 lakh ತನಕ ಕೊಡ್ತಾರೆ. ಇಂಥವು ಕೆಲವೊಂದು ಇನ್ಶೂರೆನ್ಸ್ ಇದಾವೆ, ಯಾಕಂದ್ರೆ ಅವ್ರಿಗೆ ಅಲ್ಲಿ ಇನ್ನೂ ಜಾಸ್ತಿ ಖರ್ಚಾಗುತ್ತೆ. ಸೊ ಅಂತ ಒಂದು ಒಳ್ಳೆ ಪ್ರಪೋಸಲ್ ಬಂದಾಗ ನಾನು ಪೂಜಾರ್ ಕಡೆ ಹೋಗಿದ್ದೆ. ಅವತ್ತು ಅಮ್ಮಾಜಿ ಇದ್ರು, ಪೂಜಾರ್ ಇದ್ರು, ಹರ್ಷಣ್ಣ ಅವರೆಲ್ಲ ಇದ್ರು. ನನಗೆ ತುಂಬಾ ಆಶ್ಚರ್ಯ ಆಗಿದ ವಿಷಯ ಏನಂದ್ರೆ ಅವರು ಒಂದೇ ಮಾತಂದಿದ್ದಾರೆ, ಇದರಿಂದ ನಮಗೆ ಲಾಭ ಜಾಸ್ತಿ ಬರ್ಬೋದು 3-4 times. ನನಗೆ ಅದು ಬೇಡ, ನಾವು ಹಾಸ್ಪಿಟಲ್ ಕಟ್ಸಿದ್ದು ಇಲ್ಲಿ ಇಲ್ಲಿ ಲೋಕಲ್ ಜನರಿಗೋಸ್ಕರ. ನೀವು ಅದು ಸ್ಟಾರ್ಟ್ ಮಾಡಿದ್ರೆ ಬೇರೆ ಕಡೆಯಿಂದ ಎಲ್ಲ ಬಂದು ಬೆಡ್ ಎಲ್ಲ ಫುಲ್ ಆಗಿ ನಮ್ಮ ಜನ ಬಂದಾಗ ಬೆಡ್ ಇಲ್ಲ ಅಂದ್ರೆ ನಮಗೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ನಮ್ಮ ಜನರಿಗೆ ಏನೇನು ಬೇಕೋ ಅದೆಲ್ಲ ನಾವು ಮಾಡುವ, ಮುಂಚೆ ಏನಾರಿದ್ರೆ ಅದಕ್ಕೋಸ್ಕರ ಸಪ್ರೇಟ್ ಒಂದು ವಿಂಗ್ ಮಾಡೋಣ ಅಷ್ಟೇ ಬಿಟ್ಟು, ಈಗ ನಾವು ಕಟ್ಸಿದ್ದು ಇಲ್ಲಿ ಲೋಕಲ್ ಜನಗೆ, ಇಲ್ಲಿ ಅತ್ಯಂತ ಕಡಿಮೆದವರಿಗೆ ಮೊದಲು ಇಲ್ಲಿ ಜನರಿಗೆ ನಾವು ಸೇವೆ ಮಾಡೋಣ ಅಂತ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಯೂಶ್ವಲಿ ನಾವು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರೋದ್ರಿಂದ ನಾವು ನಮ್ಮ ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅದೇ ಪೂಜಾರ್ ಕಡೆ ಹೋದಾಗ ಅದು ನಮ್ದು ಕಂಪ್ಲೀಟ್ ಚೇಂಜ್ ಆಗುತ್ತೆ. ನಮ್ಮ ಅವರು ಒಂದು ಥಿಂಕಿಂಗ್ ನಾವು ಆ ಲೆವೆಲ್ಗೆ ಹೋಗೋದು ಸಾಧ್ಯ ಇಲ್ಲ ನಮಗೆ. ಅವ್ರು ಎಷ್ಟೊತ್ತು ಇಲ್ಲಿ ಜನರ ಬಗ್ಗೆ, ಇಲ್ಲಿ ಜನರಿಗೆ ಯಾವ ತರ ಕಡಿಮೆ ಅತ್ಯಂತ ಇದರಲ್ಲಿ ಕೊಡ್ಬೇಕು. ಸೊ ಹೀಗೆ ಕಮಿಂಗ್ ಹೀಗೆ ನಾನು ನಮಗೆ ತಿಳಿಸಿದಂಗೆ ನೋಡಿ, ಯಾವುದೇ ಹಾಸ್ಪಿಟಲ್ ಈವನ್ ಮ್ಯಾಂಗ್ಳೂರು ಬಿಟ್ಟರೆ ಯಾವುದೇ ಹಾಸ್ಪಿಟಲ್ 8 ventilators ಇಲ್ಲ. ಇಲ್ಲಿ 8 ventilators ಇದಾವೆ, ನಮಗೆ ಐ ಸಿ ಯು ಬೆಡ್ಸ್ 9 ಇದಾವೆ, ಮತ್ತೆ ನಾನು ಅಂದಂಗೆ ಆಪರೇಷನ್ ಥಿಯೇಟರ್ಸ್ ಇರಲಿ, ನಮ್ಮಲ್ಲಿ ಕೀಹೋಲ್ ಸರ್ಜರೀಸ್ ಸಹಿತ ಹೀಗೆ ಆಗ್ತಾ ಇದಾವೆ. ಕೀಹೋಲ್ ಸರ್ಜರೀಸ್ ಅಂದರೆ ನಿಮ್ಗೆ ಗೊತ್ತಿದೆ, ನಾರ್ಮಲ್ ಆಗಿ ಏನೋ ಒಂದು ಆಪರೇಷನ್ ಆಗಬೇಕಂದ್ರೆ ಸುಮಾರು ಕಟ್ ಮಾಡ್ತಾರೆ ಯಾವುದೇ ಒಂದು ಪಾರ್ಟ್, ಅದು ಕಟ್ ಮಾಡಿದಾಗ ಅದು ರಕ್ತಸ್ರಾವ ಜಾಸ್ತಿ ಆಗುತ್ತೆ, ಮತ್ತೆ ಅದು ಸ್ಟಿಚ್ ಮಾಡಿದಾಗ ಅದು ಹೀಲಿಂಗ್ಗೆ ರಿಕವರಿಗೆ ಸುಮಾರು ಟೈಮ್ ಆಗುತ್ತೆ, ಒಂದು 4 weeks ಆಗ್ಬೋದು, 2 months ಆಗ್ಬೋದು. ಬಟ್ ಈ ಕೀಹೋಲ್ ಸರ್ಜರಿ ಅಂದ್ರೆ ಏನಂದ್ರೆ ಆ ಪಾರ್ಟ್ಗೆ ಮಾತ್ರ ಒಂದು ಸಣ್ಣದಿಷ್ಟೇ ಮಾಡಿ ಅಲ್ಲಿ ಒಂದು CMO ಅಷ್ಟೇ ಇರುತ್ತೆ, ಅದರಲ್ಲಿ ಇದು ಇನ್ಸರ್ಟ್ ಮಾಡಿ ಸರ್ಜರಿ ಮಾಡಿ ಮತ್ತೆ ಅದು ಕ್ಲೋಸ್ ಆಗುತ್ತೆ, ರಕ್ತಸ್ರಾವ ಕಡಿಮೆ ಆಗುತ್ತೆ, ಪ್ಲಸ್ ಬೇಗ ಕೆಲವೊಂದು ಮಂದಿ 15-20 days ರಿಕವರ್ ಆಗೋರು 2nd day ವಾಕ್ ನಡ್ಕೊಂತ ಮನೆಗೆ ಹೋಗ್ಬೋದು. ಸೊ ಇಂಥದ್ದು ಬೇಕಾದ ಎಲ್ಲ ತರ ಈ 4K ಲೆಪ್ರೋಸ್ಕೋಪಿ ಇನ್ಸ್ಟ್ರೂಮೆಂಟ್ಸ್ ಅಂತೀವಿ ಎಲ್ಲಿ ಇಲ್ಲ, ನಮ್ಮಲ್ಲಿ ಮಾತ್ರ ಇದೆ ಇದು. ಇದಕ್ಕಿಂತ ಇಂಪಾರ್ಟೆಂಟ್ ನಾನು ಇಲ್ಲಿ ತಿಳಿಸೋದೇನೆಂದ್ರೆ ಸ್ಟಾಫ್ ತುಂಬಾ ಇಂಪಾರ್ಟೆಂಟ್, ಡಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಬಂದ ಪೇಷಂಟು ಯಾವ ತರ ನಾವು ಮಾತಾಡಬೇಕು, ಯಾವ ತರ ಅವ್ರಿಗೆ ಗೌರವ ಕೊಡಬೇಕು, ಯಾವ ತರ ಅವ್ರಿಗೆ ಆ ನೋವು ನಾವು ಇದೀವಿ ಅನ್ನೋ ಭರವಸೆ ಕೊಡೋದಕ್ಕೆ ನಾವು ಸುಮಾರು ಮಂದಿಗೆ ಇದು ಬ್ಯಾಂಗ್ಳೂರಿಂದ IIHMR ಅಂತ ಈ ಒಂದು ದೊಡ್ಡ ಸಂಸ್ಥೆ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂಡ್ ರಿಸರ್ಚ್ ಸೆಂಟರ್ ಅಂತ, ಇವ್ರ ಕಡೆಯಿಂದ ನಮ್ಮ ಡಾಕ್ಟರ್ಸ್ಗೆ ಎಸ್ಪೆಷಲಿ 4 days ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಅಂದರೆ ಪೇಷಂಟ್ ಜೊತೆ ಹೆಂಗೆ ಮಾತಾಡಬೇಕು, ಪೇಷಂಟ್ದು ಏನೇ ಒಂದು ಬಗ್ಗೆ ನಾವು ಯಾವುದು ಮಾತಾಡ್ಬೋದು ಯಾವ್ದು ಮಾತಾಡಬಾರ್ದು, ಅವ್ರಿಗೆ ಭರವಸೆ ಯಾವ ತರ ಕೊಡ್ಬೋದು ಅನ್ನೋದ್ ಬಗ್ಗೆ, ಮತ್ತೆ ನಮ್ಮ ನರ್ಸಸ್ಗೆ ಸಹಿತ ಟ್ರೈನಿಂಗ್ ಕೊಟ್ಟಾಗಿದೆ. ಸ್ವಾಸ್ಥ್ಯ ಅಕಾಡೆಮಿ ಅಂತ ಇನ್ನೊಂದು ಪ್ರೆಸ್ಟೀಜಿಯಸ್ ಅಕಾಡೆಮಿ, ಅವ್ರ ಕಡೆಯಿಂದ ನಮ್ಮ ನರ್ಸಸ್ಗೆ, ನಮ್ಮ ಬೇರೆ ಎಲ್ಲ ಟೆಕ್ನಿಕಲ್ ಸ್ಟಾಫ್ಗೆ, ಮತ್ತೆ ಬಿಲ್ಲಿಂಗ್ ಅಂಡ್ ಸಪೋರ್ಟಿಂಗ್ ಸ್ಟಾಫ್ಗೆ ಸಹಿತ ಟ್ರೈನಿಂಗ್ ಕೊಟ್ಟಿದ್ವಿ. ಪ್ಲಸ್ ಇಂಟರ್ನಲ್ ಟ್ರೈನಿಂಗ್ ಸಹಿತ ನಮ್ಮಲ್ಲಿ, ನಾನು ಐ ಮೈ ಸೆಲ್ಫ್ ಎ ಟ್ರೈನರ್. ಸೊ ಹಂಗಾಗಿ ಎವ್ರಿ 3 months ಒನ್ಸ್ ಅವ್ರಿಗೆ ಸಾಫ್ಟ್ ಸ್ಕಿಲ್ಸ್ ಮೇಲೆ ಟ್ರೈನಿಂಗ್ ಆಗ್ತಾ ಇರುತ್ತೆ. ಪ್ಲಸ್ ನಮಗೆಲ್ಲ ಒಂದು ದೊಡ್ಡವರು ಏನಂದ್ರೆ ಧಾರವಾಡ ನಮ್ದು ಮೆಡಿಕಲ್ ಯೂನಿವರ್ಸಿಟಿನೇ ಇದೆ. ಸೊ ನಾವು ಸರ್ ನಿರಂಜನ್ ಸರ್ ವೈಸ್ ಚಾನ್ಸಲರ್ ಇದು ಅಲ್ಲಿ ಇದಾರೆ, ವೈಸ್ ಚಾನ್ಸಲರ್ ಸರ್ ಇದಾರೆ, ಅವ್ರನ್ನ ಬೇಡ್ಕೊಂಡು ನಾವು ಇಲ್ಲಿಂದ ಅಲ್ಲಿ ಸಹಿತ ನಾವು, ಯಾಕಂದ್ರೆ ಅದು ತುಂಬಾ ದೊಡ್ಡ ಹಾಸ್ಪಿಟಲ್, ಒಳ್ಳೆಯ ಒಂದು ಹೆಸರಿದ್ದ ಧಾರವಾಡ ನಲ್ಲಿ ಇರೋದು, ಇಲ್ಲಿಂದ ಟ್ರೈನಿಂಗ್ ನಾವು ಅಲ್ಲಿಗೆ ಸಹಿತ ಕಲಿಸ್ತಾ ಇರ್ತೀವಿ. ಒಂದು ಟೆಕ್ನಿಕಲ್ ಟ್ರೈನಿಂಗ್ ಇರ್ಬೋದು, ಒಂದು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಸಹಿತ ಅಲ್ಲಿಂದ ಬರ್ತಾ ಇದೆ. ಅತ್ಯಂತ ಸಂತೋಷವಾದ ಏನಂದ್ರೆ ನಮ್ದು NABH ಸಹಿತ ರಿಕ್ರಿಯೇಟ್ ಆಗಿದೆ, ಇನ್ನೊಮ್ಮೆ ನಮ್ಮ ಅಗ್ರಿಗೇಟೆಡ್ ಆಗಿದೆ. ಅಂದ್ರೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನಲ್ಲಿ ನಮ್ದು ಹಾಸ್ಪಿಟಲ್ ಪೇಷಂಟ್ ಒಂದು ಇದರಲ್ಲಿ ಪ್ರೋಟೋಕಾಲ್ಸ್ ನಲ್ಲಿ ಇದ್ರೆ ಮಾತ್ರ ಅಂತದ್ ಬರುತ್ತೆ. ಸೊ ನಮ್ದು 1st ಸಹಿತ 2nd ಸಲ ಆಗಿದೆ. ಮತ್ತು ಇನ್ನೊಂದು ಮಾನ್ಯತಾ ಸರ್ಟಿಫಿಕೇಶನ್ ಅಂತಾರೆ, ಲೇಬರ್ ಥಿಯೇಟರ್ ಅಂದ್ರೆ ಈ ಹೆರಿಗೆ ವಿಭಾಗದಲ್ಲಿ ಥಿಯೇಟರ್ ನಲ್ಲಿ ಒಂದು ವೇಳೆ ಡಾಕ್ಟರು ಬರೋದು ಒಂದು 5 minutes ಆದ್ರೂ 3 minutes ಆದ್ರೂ ಏನಾದ್ರು ಕ್ರಿಟಿಕಲ್ ಕಂಡೀಷನ್ ಇದ್ರೆ ನರ್ಸಸ್ ಯಾವ ತರ ಅದನ್ನು ಹ್ಯಾಂಡಲ್ ಮಾಡ್ಬೋದು ಅನ್ನೋದ ಮೇಲೆ ನಮ್ಮ ನರ್ಸಸ್ಸು ಮೊನ್ನೆ ಎಕ್ಸಾಮ್ಸು ಪ್ರಿಪೇರ್ ಆಗಿ ಅಟೆಂಡ್ ಆಗಿದ್ದಕ್ಕೆ ತುಂಬ ಹೆಮ್ಮೆಯಿಂದ ಅಂತೀನಿ. 16 ಪಾಯಿಂಟ್ಸ್ ಅವರು ತಗೊಂಡು ಪಾಸ್ ಆಗಿದ್ದಾರೆ, ಅದು ತುಂಬ ಹೆಮ್ಮೆಯ ಒಂದು ವಿಷಯ. ಮಾನ್ಯ ನನಗೆ ಗೊತ್ತಿದ್ದು ಇಡೀ ದೇಶದಲ್ಲಿ ಬೆರಳಲ್ಲಿ ಎನಿಸ್ಬೋದು ಈ ಥರ ಮಾನ್ಯತಾ ಸರ್ಟಿಫಿಕೇಟ್ ಬಂದಿದ್ದು ಅಂತ ಒಂದು ಸರ್ಟಿಫಿಕೇಟ್ ಸಹಿತ ಹಾಸ್ಪಿಟಲ್ ಹೊಂದಿದೆ ಅನ್ನೋದಕ್ಕೆ. ಮತ್ತು ಫೈರ್ ಆ್ಯಂಡ್ ಸೇಫ್ಟಿ ಬಗ್ಗೆನೂ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ. ಅದ್ರ ಬಗ್ಗೆ ಸಹಿತ ನಮ್ಮ ಕಡೆ ಕ್ವಾಲಿಫೈಡ್ ಪರ್ಸನ್ ಇದ್ದಾರೆ. ನಾವು ಫೈರ್ ಆ್ಯಂಡ್ ಸೇಫ್ಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಇವ್ರಿಗೆ ರೆಗ್ಯುಲರ್ ಆಗಿ ಇವ್ರಿಗೆ ಟ್ರೈನಿಂಗ್ಸ್ ಕೊಡ್ತಾ ಇರ್ತೀವಿ. ಮಾಕ್ ಡ್ರಿಲ್ಸ್ ಮಾಡ್ತಾ ಇರ್ತೀವಿ ನಮ್ಮ ಹಾಸ್ಪಿಟಲ್ನಲ್ಲಿ. 2 ತಿಂಗಳಿಗೊಮ್ಮೆ ಮಾಕ್ ಡ್ರಿಲ್ಸ್ ಆಗ್ತಾ ಇರ್ತವೆ.
0: ಓಕೆ.
1: ಮತ್ತು ಮೆಡಿಕಲ್ ಇಕ್ವಿಪ್ಮೆಂಟ್ ಬಗ್ಗೆ ಸಹಿತ ಅದನ್ನು ಹೆಂಗೆ ಬಳಸಬೇಕು, ಲೇಟೆಸ್ಟ್ ಇಕ್ವಿಪ್ಮೆಂಟ್ ಸುಮಾರು ಪರ್ಚೇಸ್ ಮಾಡ್ತಾ ಇರ್ತೀವಿ. ಮತ್ತು ಇತ್ತೀಗ ನೀವು ಅಂದಂಗೆ ಪೂಜ್ಯ ಕಾವಂದರು MRI ಸಹಿತ ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. MRI ಅನ್ನೋದು ಆಲ್ಮೋಸ್ಟ್ 8-9 crore ರೂಪಾಯಿ ಖರ್ಚಾಗುತ್ತೆ. ಆದರೂ ಸಹಿತ ಇಲ್ಲಿ ಜನರಿಗೆ ಒಳ್ಳೇದಾಗಲಿ ಅಂತಂದು ಪೂಜ್ಯರು ಸುಮಾರು ಮಂದಿ ಹೋಗಿ ಅವ್ರನ್ನ ಬೇಡ್ಕೊಂಡ್ರಂತೆ, MRI ಕೊಡಿ ಸರ್ ಸುಮಾರು ಕಷ್ಟ ಆಗ್ತಾ ಇದೆ ನಮ್ಗೆ ಹೋಗಿ ಬರೋದಂತೆ. ಸುಮ್ಮನೆ ಸ್ಯಾಂಕ್ಷನ್ ಆಗಿದೆ, 6-7 ತಿಂಗಳಲ್ಲಿ MRI ಸರ್ವಿಸಸ್ ಸಹಿತ ನಾವು ಕೊಡ್ತೇವೆ. ದೊಡ್ಡ ಕಾಯಿಲೆ ಈಗ ಕೆಲವೊಂದು ಹೃದಯ ರೋಗಕ್ಕೆ ಸಂಬಂಧಿಸಿದ ಇರ್ಬೋದು, ಈ ನ್ಯೂರಾಲಜಿಗೆ ಸಂಬಂಧಿಸಿ ನರಕ್ಕೆ ಸಂಬಂಧಿಸಿ ಇರ್ಬೋದು ಇಂಥದಕ್ಕೆಲ್ಲ ಸ್ವಲ್ಪ ಹೊರಗೆ ಹೋಗ್ತಾ ಇದ್ದಾರೆ. ಅಂಥವ್ರು ಸಹಿತ ಆದಷ್ಟು ನಾವು ಇಲ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.
0: ಈಗ ಲ್ಯಾಬ್ ಮತ್ತು ಸ್ಕ್ಯಾನ್ ಸೇವೆಗಳು ಇವೆ, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳಿ.
1: ಸರ್ ಈಗ ನೋಡಿ, ಲ್ಯಾಬು ನಮ್ಮದು 24/7 ಇದೆ. ಅಂದರೆ ಸಂಡೇ ಗೌರ್ಮೆಂಟ್ ಹಾಲಿಡೇಸ್ ಏನಿಲ್ಲ, ಯಾವಾಗ ಯಾರೇ ಆಗಲಿ ಏನೇ ಒಂದು ಲ್ಯಾಬ್ ಬಗ್ಗೆ ಅಂದರೆ ರಕ್ತ ಪರೀಕ್ಷೆ ಇರ್ಬೋದು, ಬೇರೆ ಏನೇ ಪರೀಕ್ಷೆ ಇರ್ಬೋದು ಮಾಡಬೇಕಂದ್ರೆ ಇಲ್ಲಿ ಬರ್ಬೋದು. ಯಾಕೆ ಬರಬೇಕಂದ್ರೆ ತುಂಬ ಹೆಮ್ಮೆಯಿಂದ ಅಂತೀವಿ, ನಮ್ಮದು ಪ್ರತಿ ತಿಂಗಳ ನಮ್ಮ ರಿಪೋರ್ಟ್ಸ್ ಏನಿದೆ CMC ವೆಲ್ಲೂರ್ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರ್ಗೆ, ಅದು ಕ್ವಾಲಿಟಿ ಕಂಟ್ರೋಲ್ ಅಂತೀವಿ ನಾವು. ತಿಂಗಳ ತಿಂಗಳ ಅವ್ರೇನು ಮಾಡ್ತಾರೆ, ಅವ್ರ ಕಡೆ ಮೆಂಬರ್ಶಿಪ್ ತೊಗೊಂಡ್ಮೇಲೆ ಅವರೇ ಸ್ಯಾಂಪಲ್ಸು ನಮ್ಮದು ಅವ್ರ ಕಡೆಯಿಂದ ಸ್ಯಾಂಪಲ್ಸು ವಿತೌಟ್ ಇದು ನಮಗೆ ಕಲಿಸ್ತಾರೆ, ಹೆಸರು ಗೆಸರು ಏನಿಲ್ಲ. ನಾವು ನಮ್ಮ ಲ್ಯಾಬ್ನಲ್ಲಿ ಅದನ್ನು ಟೆಸ್ಟ್ ಮಾಡಿ ಅದರ ರಿಸಲ್ಟ್ಸ್ ನಾವು ಅಲ್ಲಿಗೆ ಕಲಿಸ್ಬೇಕು. ಕಲಿಸಿದ್ಮೇಲೆ ಅವರು ಸ್ಟ್ಯಾಂಡರ್ಡ್ ಇದೆಯೋ ಇಲ್ಲ ಅಂತ ನೋಡಿ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅಕ್ಯುರೇಸಿ ಎಲ್ಲಿ ತನಕ ಇದೆ ಅಂತ ಲ್ಯಾಬ್ ರಿಪೋರ್ಟ್ಸು. ಸೊ ನನಗೆ ತುಂಬ ಸಂತೋಷವಾದ ವಿಷಯ ಏನಂದರೆ ಪ್ರತಿ ಸಲ ನಮ್ಮದು A+ ಅವ್ರ B+ ಬಿಟ್ಟು ಇಲ್ಲಿ ತನಕ ಅದಕ್ಕಿಂತ ಕಡಿಮೆ ಬರ್ತಾ ಇಲ್ಲ. ಸೊ ತುಂಬ ಸಂತೋಷವಾದ ವಿಷಯ, ರಿಪೋರ್ಟ್ ಅಕ್ಯುರೇಸಿ ಕರೆಕ್ಟ್ ಇರುತ್ತೆ ಅಂತ ಒಂದು. ಮತ್ತು ನಮ್ಮಲ್ಲಿ ಲ್ಯಾಬ್ನಲ್ಲಿ ವಿಷಯ ಏನಂದರೆ ಹಾರ್ಮೋನ್ ಅನಲೈಸರ್ ಫುಲ್ಲಿ ಆಟೋಮೇಟೆಡ್ ಇದೆ. ಇದರಿಂದ ಏನಾಗುತ್ತೆ, ನಿಮಗೆ ಬೇಗ ಲ್ಯಾಬ್ ಟೆಸ್ಟ್ ಕೊಡೋಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಥೈರಾಯ್ಡ್ ಪ್ರೊಫೈಲು ಎಸ್ಪೆಷಲಿ ಈಗ ನಾನು ಮಾತಾಡೋದು ಈ ಥೈರಾಯ್ಡ್ ಪ್ರೊಫೈಲ್ ಇರ್ಬೋದು, ವೈಟಮಿನ್ D ಇರ್ಬೋದು, ವೈಟಮಿನ್ B12 ಇರ್ಬೋದು, ಬೇಟಾ HCG ಅನ್ನೋದು, ಈ 4 ಇಲ್ಲಿ ಎಲ್ಲಿ ಆಗೋದಿಲ್ಲ, ಕೇವಲ ಮ್ಯಾಂಗ್ಳೂರ್ನಲ್ಲೇ ಆಗೋದು. ಇದು ನಮ್ಮ ಹಾಸ್ಪಿಟಲ್ನಲ್ಲಿ ಇರೋ ಲ್ಯಾಬು, ಇಲ್ಲೇ ನಾವು ಟೆಸ್ಟ್ ಅಂದರೆ ಮ್ಯಾಂಗ್ಳೂರ್ ಹೋಗಬೇಕಾಗಿಲ್ಲ, ಜನರು ಇಲ್ಲೇ ನಾವು ಮಾಡಿ ಕೊಡೋಕ್ಕೆ ಸಾಧ್ಯತೆ ಇದೆ. ಇದರಿಂದ ಏನಾಗುತ್ತೆ, ನಮ್ಮ ಡಾಕ್ಟರ್ಸ್ ಸಹಿತ ಕಾಯೋದಬೇಕಾಗಿಲ್ಲ, ಇಮಿಡಿಯೇಟ್ಲಿ ರಿಪೋರ್ಟ್ ಆದ ಕೂಡಲೇ ಜನರಿಗೆ ನಾವು ಇಮಿಡಿಯೇಟ್ಲಿ ಸೇವೆ ಮಾಡುವ ಒಂದು ಅವಕಾಶ ನಮಗೆ ಸಿಗ್ತಾ ಇದೆ. ಇದರ ಜೊತೆಗೆ ನಮ್ಮ ಹಾಸ್ಪಿಟಲ್ನಲ್ಲಿ ಬಯೋ ಕೆಮಿಸ್ಟ್ರಿ ಫುಲ್ಲಿ ಆಟೋಮ್ಯಾಟಿಕ್ ಇದಿದೆ, ಹಾರ್ಮೋನಲ್ ಫುಲ್ಲಿ ಆಟೋಮ್ಯಾಟಿಕ್ ಇಕ್ವಿಪ್ಮೆಂಟ್ ಇದೆ. HbA1c ಅಂತಾರೆ, ಅಂದರೆ ಇದು ಇಯರ್ಲಿ 3 months ಆವ್ರೇಜು ಶುಗರ್ ಆವ್ರೇಜು ಕೊಡ್ತಾ ಇದೆ. ಇದು ನಮ್ಮ ತಾಲೂಕಿನಲ್ಲಿ ನಮ್ಮ ಒಂದೇ ಹಾಸ್ಪಿಟಲ್ನಲ್ಲಿ ಇದು ಇರೋದು HbA1c ಅನ್ನೋದು. ಮತ್ತು ಇದೊಂದು ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮೆಟೋಗ್ರಫಿ ಅಂತ ಅಂತಾರೆ, ಅಂದರೆ HPCL ಅಂದರೆ. ಸೊ ಈ ಇಂಥ ಒಂದು ಅತ್ಯಾಧುನಿಕವಾದ ಒಂದು ಇಕ್ವಿಪ್ಮೆಂಟು ಪೂಜ್ಯರು ನಮಗೆ ಕೊಟ್ಟಿದ್ದಾರೆ. ಇದು ಎಲ್ಲ ತುಂಬ ಕಾಸ್ಟ್ಲಿ ಮಿಷಿನ್ಸ್ ಇವೆಲ್ಲ, ಆದರೂ ಜನರಿಗೆ ಬೇಗ ರಿಪೋರ್ಟ್ಸ್ ಬರಲಿ, ಡಾಕ್ಟರ್ಸ್ಗೆ ಬೇಗ ಅವ್ರಿಗೆ ಅನುಕೂಲ ಆಗುತ್ತೆ ಕೊಡೋದಕ್ಕಂತ ಇಂಥದ್ದು ಮಾಡ್ತಾ ಇದ್ವಿ. ನಮ್ಮ ಕಡೆ ಯಾವುದೇ ಒಂದು ಜನರು ಬಂದಾಗ 24/7 ಸರ್ವಿಸಸ್ ಇದೆಲ್ಲ ತಾವು ಪಡ್ಕೋಬಹುದು.
0: ಆಸ್ಪತ್ರೆಯಲ್ಲಿ ನಡೆಯುವಂತ ವಿಶೇಷ ಚಿಕಿತ್ಸೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಸ್ಪೆಷಲಿ ನಮ್ಮಲ್ಲಿ ಫುಡ್ ಕೇರ್ ಸೆಂಟರ್ನೂ ಇದೆ, ಇದು ಯೂಸಲಿ ಅಲ್ಲಿ ಇರಲ್ಲ. ಇದಕ್ಕಿಂತ ನಮ್ಮ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ. ತುಂಬ ಹೆಮ್ಮೆಯಿಂದ ಅನ್ಬೋದು, ಮೊನ್ನೆ ಇತ್ತೀಗ ವಿಶ್ವದಲ್ಲಿಯೇ ಮೊದಲ ಬೆನ್ನು ಮೂಳೆ ಗಡ್ಡೆ ಮತ್ತು ಡ್ಯೂರಲ್ ಯಶಸ್ವಿ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ನಡೆದಿದೆ, ವರ್ಲ್ಡ್ನಲ್ಲಿ ಫಸ್ಟ್. ಯಾಕಂದ್ರೆ ಇವನ್ ಕೊರಿಯನ್ ಡಾಕ್ಟರ್ಸ್ ಯೂಸ್ವಲಿ ಕೊರಿಯಾ ಇಸ್ ನೋನ್ ಫಾರ್ ಇಂಥ ಒಂದು ಶಸ್ತ್ರಚಿಕಿತ್ಸೆ. ಅವರು ಸಹಿತ ತುಂಬ ಆಶ್ಚರ್ಯ, ಡೆಹ್ರಾಡೂನ್ನಲ್ಲಿ ನಡೆದ ಒಂದು ಇದರಲ್ಲಿ ನಮ್ಮ ಡಾಕ್ಟರ್ಸ್ ಮಾಡಿದ ಕೇಳಿ ಅವರಿಗೆ ತುಂಬ ಆಶ್ಚರ್ಯ ಆಗಿದೆ. ಸೊ ಇಂಥ ಒಂದು ಸರ್ಜರಿ ಆಗಿ 68 ವರ್ಷ ಒಂದು ಲೇಡಿಗೆ ಇದು ಮಾಡಿದ್ದಾರೆ. ಅವರು ತುಂಬ ಬೇಗ ನಯವಾಗಿ ಅವರು ಆರಾಮಾಗಿ ನಡೆಯೋದು ಅವರು ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ತಮಗೆ ಅಂದಿದ್ದಾಗ ಕೀಹೋಲ್ ಸರ್ಜರೀಸ್ ನಮ್ಮ ಕಡೆ ನಡೀತಾ ಇದ್ದಾವೆ. ಮತ್ತು ಬಾಯಿ ಕ್ಯಾನ್ಸರ್ ಅದು ಏನಿದೆ, ನಮ್ಮಲ್ಲಿ ಒಳ್ಳೆ ಫೆಲೋಶಿಪ್ ಮಾಡಿದ ಡಾಕ್ಟರ್ ಇದ್ದಾರೆ, ಕ್ಷಯಕರವಾದ ಬಾಯಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ಮಕ್ಕಳಪಾದ ಮಗುವಿದ ಶಸ್ತ್ರಚಿಕಿತ್ಸೆ, ಇದು ತುಂಬ ಕ್ಲಿಷ್ಟವಾದ ಒಂದು ಇದಾಗಿದೆ. ಉಬ್ಬಿರುವ ರಕ್ತನಾಳಿಗೆ ಎಂಡೋವೇನರ್ ಲೇಸರ್ ಶಸ್ತ್ರಚಿಕಿತ್ಸೆ ನಡೆದಿದೆ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಹಾಗೂ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟು, ಅದೇ ಥರ ಏಕಕಾಲಕ್ಕೆ ಎರಡು ಕಾಲಿಗೆ ಟೋಟಲ್ ನೀ ರಿಪ್ಲೇಸ್ಮೆಂಟು ಆಗಿದೆ. ಲ್ಯಾಪ್ರೋಸ್ಕೋಪಿಕ್ ಹಿಸ್ಟರೆಕ್ಟಮಿ ಶಸ್ತ್ರಚಿಕಿತ್ಸೆ ನಡೀತಾ ಇದ್ದಾವೆ. ಕಣ್ಣಿನ ಶಸ್ತ್ರಚಿಕಿತ್ಸೆ ಆ್ಯಸ್ ಯೂಶುವಲ್, ಮತ್ತು ಟ್ಯಾಪಿಂಗ್ ಶಸ್ತ್ರಚಿಕಿತ್ಸೆ, ಮತ್ತು ಇವು ಕಷ್ಟವಾದ ಏನು ದಂತ ಚಿಕಿತ್ಸೆ ಸಹಿತ ನಮ್ಮಲ್ಲಿ ನಡೀತಾ ಇದ್ದಾವೆ. ಇದಕ್ಕೆಲ್ಲ ಬೇಕಾದಂಥ ಅತ್ಯಾಧುನಿಕವಾದ ನಮ್ಮ ಕಡೆ 32 ಸ್ಲೈಸ್ ಸ್ಕ್ಯಾನರ್ ಇದೆ, ಮತ್ತು 4 BPL ಎಲಿಸಾ 600 ವೆಂಟಿಲೇಟರ್ ನಮ್ಮಲ್ಲಿ ಟೋಟಲ್ 8 ಇದ್ದಾವೆ ಅಂತ ಅನ್ನೋದಕ್ಕೆ. ಇದರ ಜೊತೆಗೆ ಹಾರ್ಮೋನ್ ಪರೀಕ್ಷೆ, ಬಂಜೆತನ ಪರೀಕ್ಷೆ, ಇದಕ್ಕೆ ನಮಗೆ ಇವರು ಯಂತ್ರಗಳಿದ್ದಾವೆ. CM ನಾನು ತಮಗೆ ಅಂದಾಗೆ ಇದೆ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಏನಂದರೆ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೈನ್ಡ್ ಸ್ಟಾಫ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದೆ, ಈ ಯಂತ್ರಗಳನ್ನೆಲ್ಲ ಬಳಸೋದಕ್ಕೆ ಬೇಕಾದ ಎಲ್ಲ ವೆಲ್ ಟ್ರೈನ್ಡ್ ಸ್ಟಾಫ್ ಇದ್ದಾರೆ.
0: ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳು ಮತ್ತು ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವಂಥ ಸೌಲಭ್ಯಗಳು, ಆಸ್ಪತ್ರೆಯ ಮೂಲಕ ಜನಸಮುದಾಯಕ್ಕೆ ಕೊಡ್ತಿರುವಂಥ ವಿವಿಧ ರೀತಿಯಾದಂಥ ಸೇವೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ತಾವು ತಿಳಿಸಿದಿರಿ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದದಲ್ಲಿ ಕೂಡ ನಾವು ಸರಣಿ ಕಾರ್ಯಕ್ರಮಗಳನ್ನು SGM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ನಿರಂತರವಾಗಿ ಮಾಡುವ ಮೂಲಕ ಆರೋಗ್ಯದ ಕಾಳಜಿಯನ್ನು ಇನ್ನಷ್ಟು ಜನರಿಗೆ ತಲುಪಿಸಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಸರ್. ಇಷ್ಟು ಹೊತ್ತು ನಮ್ಮ ಈ SGM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ಎಲ್ಲ ರೇಡಿಯೋ ಕೇಳುಗರ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ.
1: ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.

0: ಅದ ಕೇಳುಗರೆಲ್ಲರಿಗೂ ನಾನು ಆದ್ಯ,
1: ನಾನು ಪ್ರಣವಿ
0: ಮಾಡುವ ನಮಸ್ಕಾರಗಳು. ಇದೀಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ CBSE ಉಜಿರೆ ಇಲ್ಲಿಯ 3ನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿರುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಲಿದ್ದೀರಿ.
1: ತುಳಸಿ ಅತ್ಯಂತ ಪವಿತ್ರವಾದ ಸಸ್ಯವಾಗಿದೆ. ಪ್ರತಿಯೊಂದು ಮನೆಯ ಅಂಗಳದಲ್ಲೂ ತುಳಸಿ ಗಿಡವನ್ನು ಬೆಳೆಸುವ ಸಂಪ್ರದಾಯವಿದೆ. ಹೌದು, ಕಾರ್ಯಕ್ರಮದ ಆರಂಭದಲ್ಲಿ ದೇವರ ನಾಮವನ್ನು ಕೇಳೋಣ.

0: ಸುಂದರವಾದ ಭಕ್ತಿ ಗೀತೆ. ಬಹಳ ಸುಂದರವಾಗಿ ಹಾಡಿ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ.
1: ಪ್ರಿಯ ಸ್ನೇಹಿತರೆ, ಒಂದು ಮನೆ ಒಂದು ತುಳಸಿ ಗಿಡ ಎಂಬ ಸಂಕಲ್ಪ ಮಾಡೋಣ. ತುಳಸಿಯನ್ನು ಬೆಳೆಸಿ ಆರೋಗ್ಯ ಮತ್ತು ಪರಿಸರವನ್ನು ಕಾಪಾಡೋಣ. ಬನ್ನಿ ಸುಂದರವಾದ ಕವನವನ್ನು ಆಲಿಸೋಣ.
2: ಕವನದ ಶೀರ್ಷಿಕೆ ತುಳಸಿ. ತುಳಸಿ ಗಿಡವು ಪವಿತ್ರ ಗಿಡ, ಮನದಂಗಳದ ಸುಂದರ ಗಿಡ. ತುಳಸಿ ಗಿಡವು ಪವಿತ್ರ ಗಿಡ, ಮನದಂಗಳದ ಸುಂದರ ಗಿಡ. ಹಸಿರೆ ಎಲೆಗಳ ಸೊಬಗು ತುಂಬಿ ಆರೋಗ್ಯ ಕೊಡುವುದ ಅಮೃತ ತುಂಬಿ. ಹಸಿರೆ ಎಲೆಗಳ ಸೊಬಗು ತುಂಬಿ ಆರೋಗ್ಯ ಕೊಡುವುದ ಅಮೃತ ತುಂಬಿ. ಕೆಮ್ಮು ಜ್ವರಕ್ಕೆ ಔಷಧಿಯಾಗಿ ಎಲ್ಲರ ಮನದ ನೆಚ್ಚಿನ ಗಿಡವೇ. ಕೆಮ್ಮು ಜ್ವರಕ್ಕೆ ಔಷಧಿಯಾಗಿ ಎಲ್ಲರ ಮನದ ನೆಚ್ಚಿನ ಗಿಡವೇ. ತುಳಸಿಯನ್ನು ನಾವು ಬೆಳೆಸೋಣ, ಪರಿಸರವನ್ನು ಹಸಿರಾಗಿಸೋಣ. ತುಳಸಿಯನ್ನು ನಾವು ಬೆಳೆಸೋಣ, ಪರಿಸರವನ್ನು ಹಸಿರಾಗಿಸೋಣ.
0: ಎಷ್ಟು ಅರ್ಥಪೂರ್ಣವಾದ ಕವನ ಅಲ್ಲವೇ. ಈ ಕವನದಲ್ಲಿ ತುಳಸಿಯ ಪಾವಿತ್ಯ, ಔಷಧೀಯ ಗುಣಗಳು ಮತ್ತು ನಮ್ಮ ಜೀವನದಲ್ಲಿನ ಮಹತ್ವವನ್ನು ಬಹಳ ಸುಂದರವಾಗಿ ವಿವರಿಸಲಾಗಿತ್ತು.
1: ಹೌದು, ಈಗ ತುಳಸಿ ಗಿಡದ ಪ್ರಾಮುಖ್ಯತೆ ಕುರಿತು ನಮ್ಮ ಸ್ನೇಹಿತರು ಸಂಭಾಷಣೆ ನಡೆಸಿಕೊಡಲಿದ್ದಾರೆ.
3: ನಮಸ್ತೆ ಧೀಮಹಿ.
4: ನಮಸ್ತೆ ಅರ್ಜುನ್.
3: ಇಂದು ನಾವು ತುಳಸಿ ಗಿಡದ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣವೇ?
4: ಹೌದು, ತುಳಸಿ ಗಿಡವು ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಇದನ್ನು ಪವಿತ್ರ ಗಿಡವೆಂದು ಕರೆಯುತ್ತಾರೆ.
3: ತುಳಸಿ ಗಿಡವು ಔಷಧಿ ಗುಣ ಹೊಂದಿದೆ.
4: ತುಳಸಿ ಎಲೆಯು ಕೆಮ್ಮು ಜ್ವರ ಮತ್ತು ಶೀತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೊರೋನಾ ಸಮಯದಲ್ಲಿ ಬೇರೆ ಔಷಧಿ ಎಲೆಗಳ ಜೊತೆ ತುಳಸಿ ಎಲೆ ಉಪಯೋಗಿಸುತ್ತಿದ್ದರು.
3: ಹಾಗಿದ್ದರೆ ತುಳಸಿ ಗಿಡ ನಮ್ಮ ಪರಿಸರಕ್ಕೆ ಸಹಾಯ ಮಾಡಬಹುದಲ್ಲವೇ?
4: ಹಾ, ತುಳಸಿ ಗಿಡವು ಗಾಳಿಯನ್ನು ಶುದ್ಧಗೊಳಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ಆರೋಗ್ಯವಾಗಿರಿಸುತ್ತಿದೆ.
3: ಧಾರ್ಮಿಕವಾಗಿ ಕೂಡ ತುಳಸಿಗೆ ಮಹತ್ವವಿದೆ ಅಲ್ಲವೇ?
4: ಹಾ ಹೌದು, ನಮ್ಮ ಸಂಪ್ರದಾಯದಲ್ಲಿ ತುಳಸಿಯನ್ನು ದೇವಿಯ ರೂಪವೆಂದು ಪೂಜಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಗೆ ವಿಶೇಷ ಮಹತ್ವವಿದೆ.
3: ಹಾಗಿದ್ದರೆ ನಾವು ನಮ್ಮ ಮನೆ ಅಂಗಳದಲ್ಲಿ ತುಳಸಿ ಗಿಡ ಬೆಳೆಸೋಣ.
0: ತುಳಸಿಯ ಪೌರಾಣಿಕ ಹಿನ್ನೆಲೆ ಹಾಗೂ ಶ್ರೀಕೃಷ್ಣ ಮತ್ತು ಸತ್ಯಭಾಮೆಯ ಕಥೆಯನ್ನು ಕೇಳೋಣ.
5: ಒಮ್ಮೆ ಸತ್ಯಭಾಮ ಅವರಿಗೆ ತಮ್ಮ ಸಂಪತ್ತಿನ ಬಗ್ಗೆ ಬಹಳ ಹೆಮ್ಮೆ ಇತ್ತು. ಒಂದು ದಿನ ಅವರು ಕೃಷ್ಣನನ್ನು ಚಿನ್ನ ಮತ್ತು ಆಭರಣಗಳಿಂದ ತೂಗಲು ಪ್ರಯತ್ನಿಸಿದರು. ಎಷ್ಟೇ ಚಿನ್ನ ಇಟ್ಟರೂ ತಕ್ಕಡಿ ಸಮವಾಗಲಿಲ್ಲ. ಆಗ ರುಕ್ಮಿಣಿ ಅಲ್ಲಿಗೆ ಬಂದರು. ಅವರು ಭಕ್ತಿಯಿಂದ ಒಂದು ಚಿಕ್ಕ ತುಳಸಿ ಎಲೆಯನ್ನು ಕೃಷ್ಣನ ಪಕ್ಕದಲ್ಲಿ ಇಟ್ಟರು. ಆಶ್ಚರ್ಯವೆಂದರೆ ತಕ್ಷಣ ತಕ್ಕಡಿ ಸಮವಾಯಿತು. ಎಲ್ಲರೂ ಅಚ್ಚರಿಗೊಂಡರು.
6: ಆಗ ಕೃಷ್ಣನು ನಿಜವಾದ ಭಕ್ತಿ ಮತ್ತು ಪ್ರೀತಿ ಯಾವುದೇ ಸಂಪತ್ತಿಗಿಂತ ಶ್ರೇಷ್ಠ ಎಂದು ಹೇಳಿದರು. ಅಂದಿನಿಂದ ತುಳಸಿ ಎಲೆಗೆ ವಿಶೇಷ ಮಹತ್ವ ದೊರೆಯಿತು ಮತ್ತು ದೇವರ ಪೂಜೆಯಲ್ಲಿ ತುಳಸಿ ಎಲೆಯನ್ನು ಬಳಸುವ ಸಂಪ್ರದಾಯ ಹೆಚ್ಚಿತ್ತು.
0: ಸತ್ಯಭಾಮಿಯು ಶ್ರೀ ಕೃಷ್ಣನನ್ನು ಚಿನ್ನ ಮತ್ತು ಆಭರಣಗಳಿಂದ ತೋಗಲು ಪ್ರಯತ್ನಿಸಿದಳು. ಆದರೆ ರುಕ್ಮಿಣಿಯು ಭಕ್ತಿಯಿಂದ ಅರ್ಪಿಸಿದ ಒಂದೇ ಒಂದು ತುಳಸಿ ದಳವು ತಕ್ಕಡಿಯನ್ನು ಸಮಗೊಳಿಸಿತು.
4: ಹೌದು, ಕಥೆಯು ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ. ದೇವರಿಗೆ ಸಂಪತ್ತಿಗಿಂತ ಭಕ್ತಿ ಮತ್ತು ಪ್ರೀತಿಯೇ ಮುಖ್ಯ ಎಂಬ ಸಂದೇಶವನ್ನು ಇದು ನೀಡುತ್ತದೆ.
0: ನಾವು ಕೇಳಿರುವ ಹಾಗೆ ದೀಪಾವಳಿ ಸಮಯದಲ್ಲಿ ತುಳಸಿ ಪೂಜೆಗೆ ವಿಶೇಷವಾದ ಮಹತ್ವವಿದೆ. ದೀಪಾವಳಿಯ ನಂತರ ಬರುವ ತುಳಸಿ ವಿವಾಹವನ್ನು ಅನೇಕ ಮನೆಗಳಲ್ಲಿ ಭಕ್ತಿಯಿಂದ ಆಚರಿಸಲಾಗುತ್ತದೆ.
4: ಕಾರ್ತಿಕ ಶುಕ್ಲ ದ್ವಾದಶಿ ಅಥವಾ ಏಕಾದಶಿಯಂದು ಆಚರಿಸುವ ತುಳಸಿ ವಿವಾಹವು ಅತ್ಯಂತ ಪವಿತ್ರ ಆಚರಣೆಗಳಲ್ಲಿ ಒಂದಾಗಿದೆ.
0: ಬನ್ನಿ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತುಳಸಿ ವಿವಾಹದ ಆಚರಣೆ ಏಕೆ ಬಂತು ಎಂದು ನಮ್ಮ ಸ್ನೇಹಿತರು ನೀಡುವ ಇನ್ನಷ್ಟು ಮಾಹಿತಿಯನ್ನು ಕೇಳೋಣ.
1: ಪುರಾಣಗಳ ಪ್ರಕಾರ ವೃಂದ ಎಂಬ ಮಹಾಪತಿವೃತೆ ಇದ್ದರು. ಆಕೆಯ ಪತಿ ಜಲಂಧರ ಎಂಬ ಅಸುರನಾಗಿದ್ದ. ವೃಂದೆಯ ಪಾವಿತ್ರ್ಯದ ಶಕ್ತಿಯಿಂದ ಜಲಂಧರನ್ನು ದೇವತೆಗಳು ಸೋಲಿಸಲು ಸಾಧ್ಯವಾಗಲಿಲ್ಲ. ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಶ್ರೀ ಮಹಾವಿಷ್ಣು ಜಲಂಧರನ ರೂಪದಲ್ಲಿ ವೃಂದೆ ಮುಂದೆ ಬಂದರು. ಇದರಿಂದ ವೃಂದೆಯ ಪತಿವ್ರತೆಯ ಭಂಗವಾಯಿತು. ಆಗ ದೇವತೆಗಳು ಜಲಂಧರನ್ನು ಸಂಹರಿಸಿದರು. ಸತ್ಯ ತಿಳಿದ ವೃಂದೆಯು ವಿಷ್ಣುವಿಗೆ ಶಾಪ ನೀಡಿ

ದ್ವಾದಶಿಯಂದು ನಿನ್ನ ಮತ್ತು ನನ್ನ ವಿವಾಹವನ್ನು ಜನರು ಆಚರಿಸುತ್ತಾರೆ ಎಂದು ಆಶೀರ್ವದಿಸಿದರು. ತುಳಸಿದೇವಿಯು ಶ್ರೀ ಮಹಾವಿಷ್ಣುವಿನ ಪ್ರಿಯಾಳಾದ ಕಾರಣ

ಹೌದು ಸ್ನೇಹಿತರೆ, ತುಳಸಿಯು ವಿಷ್ಣುವಿನ ಪ್ರಿಯಳಾಗಿದ್ದು ಭಕ್ತಿ, ಪ್ರೀತಿ ಮತ್ತು ಪಾವಿತ್ರ್ಯದ ಸಂಕೇತವಾಗಿದೆ. ತುಳಸಿ ಪೂಜೆಯ ಮೂಲಕ ನಾವು ದೇವರ ಕೃಪೆಯನ್ನು ಪಡೆಯೋಣ, ಮನೆಗಳಲ್ಲಿ ಸುಖ ಶಾಂತಿ. ಮತ್ತು ಈವರೆಗೆ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಯುವಿಕಾ, ಸಂಚಿತ, ಸುದೇಶ್ರೀ, ಅಭಿಜ್ಞ, ಧೀಮಹಿ, ಅಭಿಜ್ಞ, ಪ್ರಣವಿ, ಅಥರ್ವ, ಅರ್ಜುನ್, ಪೃಥ್ವಿಕ್, ಅಂಶಿ, ಶರ್ಮದ, ಸ್ಕಂದ, ಶರದಿ ಮತ್ತು ಆದ್ಯ.

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಮೂಡಬಿದ್ರಿಯಲ್ಲಿ ಲೋಕಾರ್ಪಣೆಗೊಂಡ ಆಳ್ವಾಸ್ ಮೆಡಿಕಲ್ ಕಾಲೇಜು ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಮಾತುಗಳನ್ನು ಕೇಳೋಣ.
1: ಬೋಲೋ ಭಾರತ್ ಮಾತಾ ಕಿ. ನೀವು ಯಾಕಂದ್ರ ನನಗೆ ಕಣ್ಣಿಗೆ ಬಹಳ ಬೆಳಕು ಬರ್ತಾ ಇದೆ. ನೀವೆಲ್ಲ ಎಷ್ಟು ಜನ ಇದ್ದೀರಿ ಅಂತ ಈ ಘೋಷಣೆ ಮೇಲೆ ಗೊತ್ತಾಗ್ತದೆ. ಅದಕ್ಕೆ ನಾನು ಮೊದಲು ಘೋಷಣೆ ಹಾಕಿ. ಈ ದಕ್ಷಿಣ ಕನ್ನಡಕ್ಕೆ ನನ್ನ ಕ್ಷೇತ್ರ ಮತ್ತು ನನ್ನ ಸುತ್ತಮುತ್ತಲ ಎರಡು ಮೂರು ಕ್ಷೇತ್ರಗಳದ್ದು ಬಹಳ ಕೊಡುಗೆ ಇದೆ. ನಮ್ಮ ಹೆಗಡೆಯವರ ಸಹೋದರರು, ಪೂಜ್ಯ ಹೆಗಡೆಯವರ ಸಹೋದರರು ಇಲ್ಲಿ ಬಂದಿದ್ದಾರೆ. ಧರ್ಮಸ್ಥಳಕ್ಕೆ ಬರುವಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಜನ ನಮ್ಮ ಮುಂಬೈ ಕರ್ನಾಟಕದ ಜನ. ಒಪ್ತಿರಲಿಲ್ಲ ಹೆಗಡೆಯವರೇ? ಅದು ಬಿಟ್ಟರೆ ಆಳ್ವಾಸ್ ಸಂಸ್ಥೆಗೆ ಏನು ಅಡ್ಮಿಷನ್ ತಗೋತಾರೆ, ಅದು ಕನ್ನಡ ಇರ್ಬೋದು, ಪಿ ಯು ಇರ್ಬೋದು, ಅದು ಎಲ್ಲದಕ್ಕೂ ಬರೋರು ನಮ್ಮ ಧಾರವಾಡ ಜಿಲ್ಲೆಯವರು ಜಾಸ್ತಿ. ಮತ್ತು ನಾನು ಇಲ್ಲೇ ನಮ್ಮ ಮಗಳಿದ್ದಾಗ ಬಂದಿದ್ದೀನಿ. ಅವ್ರಿಗೇನು ಬೇಕು, ಅದು ಆಹಾರ, ಪ್ರೀತಿ, ವಿಶ್ವಾಸ, ಎಲ್ಲದಕ್ಕಿಂತ ಮುಖ್ಯವಾಗಿ ವಿಶ್ವಾಸವನ್ನು ತುಂಬಿ ಅವರನ್ನು ಇನ್ಸ್ಟಿಟ್ಯೂಟ್ನಿಂದ ಯಶಸ್ವಿ ಮಾಡಿ ಕಳಿಸುವಂಥ ಒಂದು ದೊಡ್ಡದಾದಂಥ ಧ್ಯೇಯವನ್ನು ಇಟ್ಟುಕೊಂಡು ಈ ಕೆಲಸವನ್ನು ಮೋಹನ್ ಅಳ್ವಾರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ. ನಮ್ಮ ಚೌಟರು ಮಾತನಾಡ್ತಾ ಹೇಳಿದರು, ಎರಡು ಸಂಗತಿ ಹೇಳಿದರು. ಒಂದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ದೇಶದ ಮೆಡಿಕಲ್ ಹಬ್ ಆಗಬೇಕು ಅಂತ ವಿವೇಕಾನಂದರು ಹೇಳಿದರು. ಲೋ ಏಮ್ ಈಸ್ ಕ್ರೈಮ್ ಅಂತ. ಚೌಟ್ರೆ, ನೀವು ಡಿಫೆನ್ಸ್ದಲ್ಲಿ ಇದ್ದು ಬಂದಿದ್ದೀರಿ, ಈಗ ಸಾರ್ವಜನಿಕ ಸೇವೆಯಲ್ಲಿದ್ದೀರಿ, ವಿಚಾರ ದೊಡ್ಡದು ಮಾಡ್ರಿ. ಭಾರತ, ಆ ಭಾರತದಲ್ಲಿ ದಕ್ಷಿಣ

0: ಕನ್ನಡ ಜಗತ್ತಿನ ಮೆಡಿಕಲ್ ಹಬ್ ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿರುವಂತಹದ್ದು ಒಂದು ತಾಕತ್ತಿದೆ. ಜಗತ್ತಿನಲ್ಲಿ ಬಹಳಷ್ಟು ಕಡೆ ಇವತ್ತು ಮ್ಯಾನ್ ಪವರ್ದ ಕೊರತೆ ಇದೆ. ನಾನು ನನ್ನ ಮೂರ್ನಾಲ್ಕು ಇಲಾಖೆಗಳ ಡಿಪಾರ್ಟ್ಮೆಂಟದ ಒಂದು ಕಾರ್ಯದ ಪರಿಣಾಮವಾಗಿ ಅನೇಕ ವಿದೇಶದಿಂದ ಬರುವಂತಹ ಮಂತ್ರಿಗಳು ನನಗೆ ಭೇಟಿಯಾಗ್ತಾರೆ. ನಾನು ವಿದೇಶಕ್ಕೆ ಹೋಗೋದು ಕಮ್ಮಿ, ಆದಷ್ಟು ನಾನು ಹೋಗಲ್ಲ. ಅದರ ಅನಿವಾರ್ಯ ಇದ್ದಾಗ ಹೋದಾಗ ನನಗೆ ಕಂಡು ಬಂದಿರುವಂತಹ ಒಂದು ಸಂಗತಿ ಅಂತಂದ್ರೆ, ಜಗತ್ತಿನಲ್ಲಿ ಕೆಲಸ ಮಾಡೋದಕ್ಕೆ ಜನ ಇಲ್ಲ. ದ ವರ್ಲ್ಡ್ ಈಸ್ ಬಿಕಮಿಂಗ್ ಓಲ್ಡ್, ಜಗತ್ತು ವೃದ್ಧ ಆಗ್ತಾ ಇದೆ. ಅದರ ಜೊತೆಗೆ ವಿಶೇಷವಾಗಿ ಮೆಡಿಕಲ್ ಫೀಲ್ಡ್ದಲ್ಲಿ, ಈ ಮೆಡಿಕಲ್ ಫೀಲ್ಡ್ದಲ್ಲಿ ಭಾರತದ ಡಾಕ್ಟರ್ಸ್ಗಳ ಬಗ್ಗೆ, ಭಾರತದ ನರ್ಸಿಂಗ್ ಸ್ಟಾಫ್ಗಳ ಬಗ್ಗೆ ಒಂದು ಬಹುದೊಡ್ಡ ವಿಶ್ವಾಸ ಮೂಡ್ತಾ ಇರುವಂತಹ ವಾತಾವರಣ ಇದೆ. ಆ ಕಾರಣಕ್ಕಾಗಿ ಇದರ ಜೊತೆಗೆ ಜಗತ್ತಿನ ಅತ್ಯಂತ ಯುವ ದೇಶವಾಗಿ ಇವತ್ತು ಭಾರತ ಇವತ್ತು ಇದೆ. ವಿ ಆರ್ ದಿ ಮೋಸ್ಟ್ ಯಂಗ್ ಕಂಟ್ರಿ ಆಫ್ ದಿ ವರ್ಲ್ಡ್. ಜಗತ್ತು ವೃದ್ಧ ಆಗ್ತಾ ಇದ್ರೆ ಭಾರತ ಇವತ್ತು ಯಂಗ್ ಆಗಿದೆ. ಆ ಹಿನ್ನೆಲೆಯಲ್ಲಿ ನಮಗೆ ಬಹಳ ದೊಡ್ಡದಾದಂತಹ ಅವಕಾಶ ಇದೆ. ಅದಕ್ಕಾಗಿನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು 25 ವರ್ಷಗಳ ಕಾಲ, ಬಹುಶಃ ಭಾರತದ ಇತಿಹಾಸದಲ್ಲಿ 25 ವರ್ಷಗಳ ಕಾಲ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ, ಯಾವುದೋ ಒಂದು ಸರ್ಕಾರದ ಮುಖ್ಯಸ್ಥನಾಗಿ ಸತತವಾಗಿ 25 ವರ್ಷ ಇದ್ದಂಥದ್ದು ಇವತ್ತಿನ ನಮ್ಮ ಪ್ರಧಾನಮಂತ್ರಿಗಳು. ಆ ಸಂದರ್ಭದಲ್ಲಿ ನಾವು ಸೇವಾ ಸಂಕಲ್ಪವನ್ನು ತೆಗೆದುಕೊಂಡು ಹೊಂಟಿದ್ದೇವೆ. ಆ ಸೇವಾ ಸಂಕಲ್ಪದ ಒಂದು ಭಾಗವೇ ನಮ್ಮ ವೈದ್ಯಕೀಯ ಸಂಶೋಧನೆ ಮತ್ತು ಅದರಲ್ಲಿ ಮಾನವತೆಯ ಸೇವೆ ಅನ್ನುವಂಥದ್ದು ಒಂದು ಭಾಗ ಇದೆ. ಹಾಗಾಗಿ ನಮಗೆ ಇವತ್ತು ಬಹಳ ಅವಶ್ಯಕತೆ ಇರುವಂಥದ್ದು ನಮ್ಮ ಮಕ್ಕಳನ್ನ, ನಮ್ಮ ಯುವಕರನ್ನ, ನಾವು ಅವರಿಗೆ ಕಾಲೇಜು ಶಿಕ್ಷಣವನ್ನು ಕೊಡುವುದರ ಜೊತೆಗೆ ನಾವು ಅವರಿಗೆ ಸ್ಕಿಲ್ ಅನ್ನು ಬೆಳೆಸಬೇಕಾಗಿದೆ, ಧೈರ್ಯವನ್ನು ಬೆಳೆಸಬೇಕಾಗಿದೆ. ಇವತ್ತು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ಆರ್ಥಿಕತೆಯಾಗಿ ಭಾರತ ಇದೆ. ಸ್ನೇಹಿತರೆ, ಒಂದು ಕ್ಷಣ ವಿಚಾರ ಮಾಡಿರಿ ನೀವು, ಜಸ್ಟ್ ಥಿಂಕ್ ಫಾರ್ ಎ ಮೂಮೆಂಟ್. ಜಗತ್ತಿನಲ್ಲಿ ಅನೇಕ ದೇಶಗಳಲ್ಲಿ, ಇನ್ ದಿ ಮೆನಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್, ಈ ರೀತಿ ಕೂಡೋದು ಬಿಡ್ರಿ, ಮನೆಯಿಂದ ಹೊರಗೆ ಬರೋಕ್ಕೆ ಹೆದರುವಂತಹ ಒಂದು ವಾತಾವರಣ ಇದೆ. ಪೀಪಲ್ ಆಫ್ ಅಫ್ರೇಡ್ ಆಫ್ ಕಮಿಂಗ್ ಔಟ್ ಆಫ್ ದೇರ್ ಹೌಸಸ್. ಜನ ಬೆದರಿದ್ದಾರೆ. ಕೆಲವು ಕಡೆ ಪೆಟ್ರೋಲ್ ಇಲ್ಲ, ಕೆಲವು ಕಡೆ ಇಂಧನ ಇಲ್ಲ, ಕೆಲವು ಕಡೆ ಭಯ ಯಾವಾಗ ಏನಾಗುತ್ತೋ ಏನು ಅಂತೇಳಿ. ಆದರೆ 3-4 ಸಾವಿರ ಜನ ಕೂಡಿ ನಾವು ಅತ್ಯಂತ ಆನಂದವಾಗಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅದು ಭಾರತದ ಆರ್ಥಿಕತೆಯ ಬಗ್ಗೆಯೂ ನಮಗೆ ಒಂದು ಅಭಿಮಾನ ಇರಬೇಕು. ಇಡೀ ಜಗತ್ತಿನಲ್ಲಿ ಈ ಭಯದ ವಾತಾವರಣದಲ್ಲಿ ಇದ್ದಂತಹ ಈ ಸಂದರ್ಭದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಅದು ಭಾರತದ ಆರ್ಥಿಕತೆ ಸ್ನೇಹಿತರೆ. 7.8% ಈ ಸರ್ತೆ ನಮ್ದು ಗ್ರೋತ್ ಆಗಿದೆ. ಜಗತ್ತು ಈ 7.8% ಗ್ರೋತ್ ನೋಡಿ ಬಹಳ ಜನ ಆಶ್ಚರ್ಯಚಕಿತರಾಗಿದ್ದಾರೆ. ಕೆಲವರು ಪ್ರಶ್ನೆನೂ ಮಾಡ್ತಾರೆ, ಇದು ಹೆಂಗ್ ಸಾಧ್ಯ ಆಯ್ತು ಅಂಥೇಳಿ. ಹೆಂಗ ಸಾಧ್ಯ ಆಯ್ತು ಅಂತ ಅನ್ನೋದಕ್ಕೆ ಪ್ರೂಫ್ ಹೆಂಗ್ ಎಲ್ಲಿದೆ? ಪ್ರೂಫ್ ಎಲ್ಲ ಇದೆ, ಆದ್ರೆ ನಾನು ಒಂದು ಮಾತು ಹೇಳ್ತೇನೆ. ಕಳೆದ 10 ವರ್ಷದಲ್ಲಿ ನಮ್ಮ ಇಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಮತ್ತು ಈ ವರ್ಷನೂ ಇಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಇಷ್ಟು ಜಾಸ್ತಿ ಆಗಿದೆ. ದಟ್ ಇಟ್ ಸೆಲ್ಫ್ ಸ್ಪೀಕ್ಸ್. ನಮ್ಮ ಇಂಡಸ್ಟ್ರಿ ಗ್ರೋತು ಬಹಳ ಅದ್ಭುತವಾಗಿ ಆಗ್ತಾ ಇದೆ. 249 GW ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೀವಿ ನಾವು 10-11 ವರ್ಷದ ಹಿಂದೆ. ಇವತ್ತು 552 GW ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಮತ್ತು ನಾವು ಜಗತ್ತಿಗೆ ಬೇರೆ ದೇಶಗಳಿಗೆ ವಿದ್ಯುತ್ ಕೊಡುವಂತಹ ಸ್ಥಿತಿ ಇವತ್ತು ಭಾರತದಲ್ಲಿದೆ ಸ್ನೇಹಿತರೆ. ಹಾಗಾಗಿ ನಮ್ಮ ಗ್ರೋತು ಇಂಡಸ್ಟ್ರಿ ಗ್ರೋತ್ ಆಗ್ತಾ ಇದೆ, ನಮ್ಮ ಸರ್ವಿಸ್ ಗ್ರೋತ್ ಆಗ್ತಾ ಇದೆ. ಹಾಗಾಗಿ 21ನೇ ಶತಮಾನದ ವಿಕಸಿತ ಭಾರತದ ಕಲ್ಪನೆಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ದೇಶದಲ್ಲಿರುವಂತಹ ಏನು ಯುವ ಶಕ್ತಿ ಇದೆ, 140 ಕೋಟಿ ಜನಸಂಖ್ಯೆ ಇದೆ. ಆ 140 ಕೋಟಿಯಲ್ಲಿ 65 ಕೋಟಿ ಜನ ಯುವಕರಿದ್ದಾರೆ. ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಇದನ್ನು ಕಾಪಾಡುವಂತಹ ಒಂದು ಜವಾಬ್ದಾರಿ ನಮ್ಮ ಎಲ್ಲರ ಮೇಲಿದೆ. ಅವರನ್ನ ದೈಹಿಕವಾಗಿ ಸ್ವಸ್ಥವಾಗಿಡಬೇಕು, ಅವರನ್ನ ಮಾನಸಿಕವಾಗಿ ಸ್ವಸ್ಥವಾಗಿಡಬೇಕು. ಎಷ್ಟು ನಮ್ಮ ದೇಶ ಮುಂದುವರಿತಾ ಇದೆ, ಅದೇ ಸಂದರ್ಭದಲ್ಲಿ ಅನೇಕ ಸರ್ತೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ದಲ್ಲಿ ಆತ್ಮಹತ್ಯೆಗಳಾಗ್ತಾ ಇರುವುದು, ನಮ್ಮ ಮಕ್ಕಳು ಪ್ರೆಷರ್ದಲ್ಲಿ ಇರುವಂತಹದ್ದು ಕೂಡ ಒಂದು, ನಾವು ಅದನ್ನು ಅಡ್ರೆಸ್ ಮಾಡಬೇಕಾಗಿದೆ. ಪಾಲಕರು ಒತ್ತಡವನ್ನು ಹಾಕಿ ಕೋರ್ಸ್ಗಳನ್ನು ಮಾಡಲಿಕ್ಕೆ ಕಲಿಸಬಾರದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮಗೆ ಬಹಳ ದೊಡ್ಡದಾದಂತಹ ಅವಕಾಶ ಇದೆ. ಅದರ ಪರಿಣಾಮವೇ ನಮ್ಮದು ಬ್ರಿಕ್ಸ್ ಸಮ್ಮೇಳನ ಒಂದು ಕಾಲದಲ್ಲಿ ಆಯಿ ಮಾಯಾಗಿತ್ತು. ಅಂದ್ರೆ ಬ್ರಿಕ್ಸ್ ದಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಏನಿತ್ತು ಐ ಮಾಯವಾಗಿತ್ತು, ಆದರೆ ಇವತ್ತು ಐ ಪುನಃ ಸೆಂಟರ್ ಪ್ಲೇಸ್ ಬಂದಿದೆ, ಅದು ಇಂಡಿಯಾ. ಕಾರಣ ಏನು? ಇವತ್ತು ನಮ್ಮ ಗ್ರೋತ್ ಏನಿದೆ ಅದರ ಬಗ್ಗೆ ನಿಮಗೆ ಒಂದು ಮಾತು ಹೇಳ್ತೇನೆ ನಾನು. ನಮ್ಮ 25-26 ನಮ್ಮ ರಫ್ತು ಪ್ರಮಾಣ ಎಷ್ಟಾಗಿದೆ ಅಂತಂದ್ರೆ $863 billion ನಮ್ದು ರಫ್ತು ಆಗಿದೆ, ಎಕ್ಸ್ಪೋರ್ಟ್ ಆಗಿದೆ. ದೇ ವಾಂಟ್ ಗುಡ್ ಪ್ರಾಡಕ್ಟ್, ಝೀರೋ ಇಫೆಕ್ಟ್, ಝೀರೋ ಡಿಫೆಕ್ಟ್. ನಾನು ಮೋಹನ್ ಅಳುವಾರನ್ನು ಅದಕ್ಕೂ ಒಂದು ಅಭಿನಯಿಸ್ತೀನಿ, ಈ ಹಚ್ಚು ಹಸಿರುಗಳನ್ನು ಏನು ಮೇಂಟೈನ್ ಮಾಡ್ತಾ ಇದ್ದಾರೆ. ಝೀರೋ ಡಿಫೆಕ್ಟ್, ನಮ್ಮ ಪ್ರಾಡಕ್ಟು ಯಾವುದೇ ರೀತಿಯಾದಂಥ ದೋಷರಹಿತವಾಗಿರಬೇಕು, ಝೀರೋ ಇಫೆಕ್ಟ್. ಎನ್ವೈರನ್ಮೆಂಟದ ಮೇಲೆ ಯಾವುದೂ ಪರಿಣಾಮವನ್ನು ಬೀರಬಾರದು, ಅದನ್ನು ಜಗತ್ತು ಅಪೇಕ್ಷೆ ಪಡ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ರಿನ್ಯೂವೆಬಲ್ ಎನರ್ಜಿ ನಾವು 300 GW ಮಾಡ್ತಾ ಇದ್ದೇವೆ, ಮತ್ತು ಉಳಿದ ಎಲ್ಲ ನಮ್ಮೇನು ಇಂಧನ ಮೂಲಗಳಿದ್ದಾವೆ ಅದಕ್ಕಿಂತ ಭಾಳ ಅದು ನಾವು ಚೀಪಾಗಿ ತಯಾರು ಮಾಡ್ತಾ ಇದ್ದೇವೆ. ಹಾಗಾಗಿ ಜಗತ್ತಿನ ಪ್ರಮುಖ ದೇಶಗಳು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾವೆ ನಮ್ಮ ಜೊತೆಗೆ. ಮತ್ತು ನಮ್ಮ ದೇಶದಲ್ಲಿ ನಮ್ಮ ಮೊಬೈಲು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿ ಭಾಳ ದಿವಸ ಆಯ್ತದೆ, ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂತಹ ಮೊಬೈಲು ಮೊದಲೇನು ಎಕ್ಸ್ಪೋರ್ಟ್ ಆಗ್ತಾ ಇದ್ದು 98.9% ಇವತ್ತು ಭಾರತದಲ್ಲಿ ಅದು ತಯಾರಾಗ್ತದೆ. ವಿ ಆರ್ ನಾಟ್ ಓನ್ಲಿ ಯೂಸಿಂಗ್ ಅವರ್ ಓನ್ ಮೊಬೈಲ್, ವಿ ಆರ್ ಎಕ್ಸ್ಪೋರ್ಟಿಂಗ್ ಇಟ್. ಮೋರ್ ದೆನ್ 40% ಆಫ್ ದಿ ಮೊಬೈಲ್ ಮಾರ್ಕೆಟ್, ವರ್ಲ್ಡ್ ಮೊಬೈಲ್ ಮಾರ್ಕೆಟ್ ಈಸ್ ಇಂಡಿಯಾಸ್ ಮಾರ್ಕೆಟ್. ಈ ಪರಿವರ್ತನೆ ಏನಾಗ್ತಾ ಇದೆ, ಈ ಪರಿವರ್ತನೆ ಸಂದರ್ಭದಲ್ಲಿ ಯಾವಾಗ ದೇಶ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು, ಯಾವಾಗ ದೇಶ ಪರಿವರ್ತನೆಯ ಹಾದಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಮ್ಮ ಯುವ ಪಡೆ ಏನಿದೆ ಆ ಯುವ ಪಡೆ ಅದು ಸ್ವಸ್ಥವಾಗಿರಬೇಕು ಮಾನಸಿಕವಾಗಿ ದೈಹಿಕವಾಗಿ. ಆ ಕಾರಣಕ್ಕಾಗಿ ಯೋಗ ಪ್ರಾಣಾಯಾಮ ಇದರ ಜೊತೆಗೆ ಅಗತ್ಯ ಬಿದ್ದಾಗ ಆಸ್ಪತ್ರೆ, ನಮ್ಮ ದೇಶದ ಮತ್ತು ಜಗತ್ತಿನ ಅಗತ್ಯಕ್ಕೆ ತಕ್ಕಂತೆ ಡಾಕ್ಟರ್ಸ್ಗಳನ್ನು ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ನಮ್ಮಲ್ಲಿ ಮೊದಲು 380 ಇದ್ದು ಮೆಡಿಕಲ್ ಕಾಲೇಜು, ಇವತ್ತು 700 ಹೆಚ್ಚು ಮೆಡಿಕಲ್ ಕಾಲೇಜುಗಳನ್ನು ನಾವು ಮಾಡಿದ್ದೇವೆ. 51,000 ಸೀಟ್ಗಳಿದ್ದು ಇವತ್ತು 140,000 ಮೆಡಿಕಲ್ ಸೀಟ್ಗಳು ಲಭ್ಯ ಇದ್ದಾವೆ. ಜಗತ್ತಿನಲ್ಲಿ ಭಾರತೀಯರ ವೈದ್ಯರಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇರ್ತಾ ಇದೆ. ಸೊ ಹಾಗಾಗಿ ನಾವು ಜಗತ್ತಿಗೆ ಡಾಕ್ಟರ್ ಕಳಿಸಿಕೊಡುವುದರ ಜೊತೆಗೆ ಭಾರತವನ್ನು ಇವತ್ತು ಒಂದು ನಾವು ಮೆಡಿಕಲ್ ಹಬ್ ಆಗಿ ಮಾಡಬೇಕು. ಆ ದೃಷ್ಟಿಯಿಂದ ನಮ್ಮದು ಕೆಲಸಗಳು ನಡೀತಾ ಇದ್ದಾವೆ. ಭಾರತದ ಪೇಟೆಂಟ್ಗಳು 4,225 ಪೇಟೆಂಟ್ಗಳಿದ್ದು 10-11 ವರ್ಷದಿಂದ ಇವತ್ತೆಷ್ಟಾಗಿದೆ, 1,03,057 ಪೇಟೆಂಟ್ಗಳು ಫೈಲ್ ಆಗಿದ್ದಾವೆ. ಇವತ್ತು 360 ಸ್ಟಾರ್ಟಪ್ಗಳಿದ್ದು ಇವತ್ತು 230,000 ಸ್ಟಾರ್ಟಪ್ಗಳಿದ್ದಾವೆ. ನಾ ಈ ಅಂಕಿ ಸಂಖ್ಯೆಯನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ನಮ್ಮಲ್ಲಿ ಇವತ್ತು ಡಿಫೆನ್ಸ್ನಿಂದ ಹಿಡ್ಕೊಂಡು ಡಿಫೆನ್ಸ್ ಎಕ್ಸ್ಪೋರ್ಟ್ 1,000+ ಜಾಸ್ತಿ ಆಗಿದೆ. ಎಲ್ಲ ಅಂಕಿಅಂಶಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಆದರೆ ಮುಂದಿನ ವರ್ಷ ಬರುವ ವರ್ಷದಲ್ಲಿ ಈಗೇನು ಬೇರೆ ಕಡೆ ಡಿಸೈನ್ ಆದಂತಹ ಮೊಬೈಲ್ಗಳನ್ನು ನಾವು ಇಲ್ಲಿ ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಭಾರತದಲ್ಲಿ ಡಿಸೈನ್ಡ್ ಭಾರತದಲ್ಲಿಯೇ ತಯಾರು ಮಾಡಿ ಜಗತ್ತಿಗೆ ಒಂದು ಒಳ್ಳೆಯ ಮೊಬೈಲನ್ನು ಮತ್ತು 6G ಏನು ನಾವು ಕೊಡ್ತಾ ಇದ್ದೀವಿ ಅದು ಭಾರತದ ಟೆಕ್ನಾಲಜಿ ಮೇಲೆ ಆಗ್ತಾ ಇದೆ ಸ್ನೇಹಿತರೆ, ಭಾರತದ ಟೆಕ್ನಾಲಜಿ ಮೇಲೆ ಆಗ್ತಾ ಇದೆ. ದ ವರ್ಲ್ಡ್ ಈಸ್ ಎಕ್ಸೆಪ್ಟಿಂಗ್. ಇತ್ತೀಚೆಗೆ ನೀಸ್ದಲ್ಲಿ ಒಂದು 120 ಸ್ಟಾರ್ಟಪ್ಗಳನ್ನು ಆಯ್ಕೆ ಮಾಡಿದ್ದೀವಿ ನಾವು, 120. ಆ 120 ಸ್ಟಾರ್ಟಪ್ಗಳನ್ನು ಜಗತ್ತಿನ ನಾಯಕರು ನೋಡಿದರು. ಆ 120 ಬ್ರಿಕ್ಸ್ನಲ್ಲಿ ಮೊನ್ನೆ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ದಲ್ಲಿ ನಾವೇನು ಫೈನಾನ್ಸ್ ಮಾಡಿ ಸ್ಟಾರ್ಟಪ್ಗಳನ್ನು ಮಾಡಿದ್ವಿ, ಆ ಸ್ಟಾರ್ಟಪ್ಗಳನ್ನು ಎಕ್ಸಿಬಿಷನ್ ಇಟ್ಟಿದ್ವಿ. ನನಗೆ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಬಹಳ ಅಭಿಮಾನ ಆಗ್ತದೆ. ರಷ್ಯಾದ ಅಧ್ಯಕ್ಷರಿಂದ ಹಿಡ್ಕೊಂಡು ಅನೇಕರು ನಮ್ಮ ಕೆಲವು ಯುವಕರು ಮಾಡಿದಂತಹ ಸ್ಟಾರ್ಟಪ್ ಟೆಕ್ನಾಲಜಿ ನೋಡಿ ಭಗವಾನ್ ಅವರೇ, ಅದರಲ್ಲಿ ಮೆಡಿಕಲ್ ಟೆಕ್ನಾಲಜಿನೂ ಇತ್ತು, ಆ ಮೆಡಿಕಲ್ ಟೆಕ್ನಾಲಜಿಯ ಒಂದು ಸ್ಟಾರ್ಟಪ್ ಅನ್ನು ನೋಡಿ ವಿಶೇಷವಾಗಿ ಇಂಟ್ರಾಕ್ಟ್ ಮಾಡಿದ್ರು ನಮ್ಮ ಮಕ್ಕಳ ಜೊತೆಗೆ. ಅವರು ರಷ್ಯನ್ ಭಾಷೆಯಲ್ಲಿ ಕೇಳಿದ್ರೆ ಇಮಿಡಿಯೇಟ್ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಮಕ್ಕಳು ಉತ್ತರ ಕೊಟ್ಟರು. ನಮ್ಮ ಎದೆ ಆವಾಗ ನಮ್ಮ ಭುಜನೂ ಅಗಲಾಯಿತು, ಎದೆನೂ ಬಹಳ ನಾವು ಅಗಲಿಸಿಕೊಂಡು ನಿಂತಿದ್ವಿ. ಯಾಕಂದ್ರೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈ ಎಲ್ಲ ಸ್ಟಾರ್ಟ್ಅಪ್ಗಳಿಗೆ ಏನು ದುಡ್ಡು ಕೊಟ್ಟಿದ್ರು, ಅದ್ಭುತವಾದಂಥ ಒಂದು ಇನೋವೇಷನ್ ಆಗ್ತಾ ಇದೆ ಭಾರತದಲ್ಲಿ, ಅದ್ಭುತವಾದಂಥ ಇನೋವೇಷನ್ ಆಗ್ತಾ ಇದೆ. ಹಾಗಾಗಿ ಇವತ್ತೇ ನಾವು ಇನೋವೇಷನ್ ಮಾಡಿದ್ದೀವಿ, ಅದಕ್ಕಿಂತ ಮೊದಲು ನಾವು ನೀಸ್ನಲ್ಲಿ ಮಾಡಿದ್ವಿ. 10 ದೇಶಗಳಿಂದ ಡಿಮಾಂಡ್ ಬಂದದ್ದು, ನಮ್ಮಲ್ಲಿ ಬಂದು ಈ ಸ್ಟಾರ್ಟ್ಅಪ್ ಎಕ್ಸಿಬಿಷನ್ ಮಾಡ್ರಿ ಅಂತ. ಈ ವಿಷಯಗಳನ್ನ ನಾನು ಪೊಲಿಟಿಕಲ್ ರೀಸನ್ಗೆ ಹೇಳ್ತಾ ಇಲ್ಲ, ದಕ್ಷಿಣ ಕನ್ನಡದ ಮಕ್ಕಳಿಗೆ, ದಕ್ಷಿಣ ಕನ್ನಡದ ಯುವಕರಿಗೆ. ಆ ಒಂದು ಸ್ಟಾರ್ಟ್ಅಪ್ನಲ್ಲಿ Tier 2 ಸಿಟಿಗಳು ಇದ್ದಾವೆ, ಅದನ್ನು ದೊಡ್ಡ ಸಂಖ್ಯೆಯಲ್ಲಿ ಮಾಡಿದರೆ ಮುಂದಿನ ವರ್ಷ ನಾವು ಬೇರೆ ದೇಶದಲ್ಲಿ ಏನೇ ಸ್ಟಾರ್ಟ್ಅಪ್ ಎಕ್ಸಿಬಿಷನ್ ಮಾಡ್ತೀವಿ, ಅದರಲ್ಲಿ ದಕ್ಷಿಣದ ಕನ್ನಡದ ಕೆಲವು ಸ್ಟಾರ್ಟ್ಅಪ್ಗಳು ಇರಬೇಕು ಅನ್ನುವಂಥದ್ದು ಅಪೇಕ್ಷೆ ನಮ್ಮದಿದೆ. ಆ ರೀತಿಯ ಇನ್ಸ್ಟಿಟ್ಯೂಟ್ ನಮ್ಮದು ತಯಾರಾಗಬೇಕು. ಹಾಗಾಗಿ ಇವತ್ತು UPI ಇರ್ಬೋದು ಜಗತ್ತಿನಲ್ಲಿ ಸ್ವೀಕಾರ ಆಗ್ತಾ ಇದೆ, ಹಾಗೂ ಇದರ ಜೊತೆಗೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ನಲ್ಲಿ ನಾವು 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಬಂದಿದ್ದೇವೆ. ಯಾವಾಗ 2020-21ರಲ್ಲಿ, ಅದಾದ್ಮೇಲೆ ಇಂಡೆಕ್ಸ್ ಇನ್ನೂ ಮಾಡಿಲ್ಲ, ಮಾಡಿದರೆ ಇನ್ನೂ ನಾವು ನಮ್ಮ ರ್ಯಾಂಕಿಂಗ್ ಇಂಪ್ರೂವ್ ಆಗ್ತದೆ. ಹಾಗಾಗಿ ಇವತ್ತು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್, ಇದರ ಪರಿಣಾಮವಾಗಿ ಜಗತ್ತಿನ ಅತ್ಯಂತ ಒಳ್ಳೆ ಜರ್ನಲ್ಗಳು ನಮಗೆ ಲಭ್ಯ ಇದ್ದಾವೆ, ಮೊದಲು ಲಭ್ಯ ಇರಲಿಲ್ಲ. 13,000 ಜರ್ನಲ್ಗಳು ಲಭ್ಯ ಇದ್ದಾವೆ. ಸೈನ್ಸ್, ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಮ್ಯಾಚ್ದಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಮತ್ತು ಅದರ ಜೊತೆಗೆ ಅವುಗಳನ್ನು ತೆಗೆದುಕೊಂಡವರಿಗೆ ಪ್ರೋತ್ಸಾಹ, ಇದು ಎಲ್ಲದರ ಪರಿಣಾಮ ಭಾರತದಲ್ಲಿ ಇವತ್ತು ಒಂದು ಬಹಳ ದೊಡ್ಡದಾದಂತಹ ಒಂದು ಪರಿಣಾಮಕಾರಿ ಪರಿವರ್ತನೆ ಆಗ್ತಾ ಇದೆ. ಆ ಪರಿವರ್ತನೆಯಲ್ಲಿ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ. ನಾನು ಒಂದು ಉದಾಹರಣೆ ಹೇಳಿ ನಾನು ಮಾತು ನಿಲ್ಲಿಸ್ತೇನೆ ಸ್ನೇಹಿತರೆ. ನಾನು ಇತ್ತೀಚೆಗೆ ಒಂದು ಬಹಳ ಅಡ್ವಾನ್ಸ್ಡ್ ಕಂಟ್ರಿಗೆ ಹೋಗಿ, ಅಲ್ಲಿ ನಮ್ಮದೊಂದು ಎನರ್ಜಿ ಸಮಿಟ್ ಇತ್ತು. ಆ ಎನರ್ಜಿ ಸಮಿಟ್ ನಲ್ಲಿ ಅನೇಕ ಬೈಲ್ಯಾಟ್ರಲ್ ಮೀಟಿಂಗ್ ಗಳು ಆದ ನಂತರ ಅದೇ ಊರಿನ ಒಬ್ಬ ವ್ಯಕ್ತಿ, ಅದೇ ಊರಿನ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ನನ್ನ ಜೊತೆಗೆ ಬಂದರು. ನಂದು 16-17ನೇ ಫ್ಲೋರ್ದಲ್ಲಿ ರೂಮ್ ಇತ್ತು. ಆ ರೂಮ್ದಲ್ಲಿ ಬಂದರು. ಆ ರೂಮ್ದಲ್ಲಿ ಬಂದ ತಕ್ಷಣ ನಾನು ಅಂದ್ಕೊಂಡಿದ್ದೆ ನನ್ನ ಜೊತೆಗೆ ಮಾತನಾಡಿ ಹೋಗ್ತಾರೆ ಅಂತ. ನೆಕ್ಸ್ಟ್ ಅವರು ಅದೇ ಎದುರಿಗಿನ ರೂಮ್ನಲ್ಲಿ ಒಳಗೆ ಹೋದರು. ನಾನು ಕೇಳಿದೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಮ್ದು ಸೆಷನ್ ಕಂಟಿನ್ಯೂ ಇತ್ತು. ನನ್ನ ಭಾಷಣ ಮುಗಿದ್ಮೇಲೆ ನಾನು ಕೇಳಿದೆ, ನೀವು ಇದೇ ಊರಿನವರಂತೀರಿ, ನಿಮ್ಮ ಮನೆ ಬಹಳ ದೂರ ಇದೆ ಅಂತ, ಈ ಹೋಟೆಲ್ನಲ್ಲಿ ಹಾಕಿದ್ದೀರಿ ನೀವು ಅಂತ. ನಾನು ಹೇಳಿದೆ, ಇಲ್ಲೇ ಪಕ್ಕದಲ್ಲೇ ಇದೆ ನಮ್ಮ ಮನೆ ಅಂತಂದ್ರು, ಬಹಳ ಸಮೀಪದಲ್ಲಿ 2 ಕಿಲೋಮೀಟರ್ದಲ್ಲಿ. ಮತ್ತೆ ಇಲ್ಲೇ ಹಾಕಿದ್ದೀರಿ ಅಂತ ಕೇಳಿದೆ. ನಮ್ಮ ಮನೆ ಹೀಟರ್ ಅಂದ್ರೆ ಆ ಟೈಮ್ದಲ್ಲಿ ಚಳಿಗಾಲ ಇತ್ತು, ಹಾಳಾಗಿದೆ. ನಾನು ಹೇಳಿದೆ ರಿಪೇರಿ ಮಾಡಿಸ್ಬೇಕಿಲ್ಲ ಅಂತ. ಅವ ಏನ್ ಹೇಳಿದ್ ಗೊತ್ತಾನ? ಆತ ಹೇಳಿದ್ದು, ರಿಪೇರಿ ಮಾಡುವ ಮೆಕ್ಯಾನಿಕ್ ಕರೆದಿನಿ, 8 ವಾರದ ಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟಾರ ಅಂತ. ಮೀನ್ಸ್ ದೇರ್ ಆರ್ ನೋ ಪೀಪಲ್ ಟು ವರ್ಕ್. ವಿ ಹ್ಯಾವ್ ಗಾಟ್ ಫ್ಯಾಂಟಾಸ್ಟಿಕ್ ಅಪರ್ಚುನಿಟಿ. ಅದಕ್ಕೆ ವಿ ವಾಂಟ್, ನಾವು ಅದಕ್ಕೆ ಸ್ಟಾರ್ಟ್ಅಪ್ಗೆ ಪ್ರಮೋಟ್ ಮಾಡಿದ್ದೀವಿ, ಮ್ಯಾನುಫ್ಯಾಕ್ಚರಿಂಗ್ ಹಬ್ಗೆ ಪ್ರಮೋಟ್ ಮಾಡಿದ್ದೀವಿ. ನಮ್ಮ ದೇಶದಲ್ಲಿ ಮೊಬೈಲು, ಅದರ ಜೊತೆಗೆ ನಮ್ಮ ದೇಶದಲ್ಲಿ ಇಲೆಕ್ಟ್ರಾನಿಕ್ಸ್, ಈ ರೀತಿಯ ಅನೇಕ ರೀತಿಯಾದಂಥ ಉತ್ಪಾದನೆಗಳು ಇವತ್ತು ಜಾಸ್ತಿ ಆಗಿದ್ದಾವೆ. ಇದರ ಸಂಬಂಧಿಸಿದಂತೆ ನಾವು ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನಮ್ಮ ಮಕ್ಕಳಿಗೆ ಹೊಸ ರೀತಿಯ ಯೋಚನೆ ಮಾಡುವುದನ್ನು ಕಲಿಸಬೇಕು. ಮೆಡಿಕಲ್ ಎಜುಕೇಷನ್ದಲ್ಲಿ ಹೊಸ ಏನು ಮಾಡಬಹುದು, ಸ್ಟಾರ್ಟ್ಅಪ್ಗಳನ್ನು ಏನು ಮಾಡಬಹುದು, ಯಾವ ರೀತಿ ಜಗತ್ತು ನಮ್ಮನ್ನು ಹೊಸ ರೀತಿಯಲ್ಲಿ ಸ್ವೀಕಾರ ಮಾಡಬಹುದು, ಇದನ್ನು ನಾವು ಯೋಚನೆ ಮಾಡಿ ಮುಂಬರುವಂತಹ ದಿವಸಗಳಲ್ಲಿ. ಅದೇ ಕಾರಣಕ್ಕಾಗಿಯೇ ಸಿನ್ಸ್ ವರ್ಲ್ಡ್ ನೀಡ್ಸ್, ಜಗತ್ತಿನ ಅನೇಕ ಪ್ರಮುಖ ದೇಶಗಳು ಭಾರತದಲ್ಲಿ ಬಂದು ಇವತ್ತು ಬೆಂಗಳೂರಿನಲ್ಲಿರ್ಬೋದು, ಮದ್ರಾಸ್ನಲ್ಲಿರ್ಬೋದು, ದೆಹಲಿಯಲ್ಲಿ ಇರ್ಬೋದು, ಬಂದು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಆಯುರ್ವೇದದಲ್ಲಿ ಬಹಳ ಒಂದು ಪರಿಣಾಮಕಾರಿಯಾದಂತಹ ಪರಿವರ್ತನೆ ಬರ್ತಾ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯುಷ್ ಅದನ್ನು ನಾವು ಮಾಡಿದ್ದೇವೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುಷ್ ಅದನ್ನು ಮಾಡಿದ್ದೇವೆ. ಹಾಗಾಗಿ ನಾನು ಹೇಳೋದಿಷ್ಟೇ, ವಿ ಹ್ಯಾವ್ ಗಾಟ್ ಹ್ಯೂಜ್ ಸ್ಕೋಪ್. ಆ ಹ್ಯೂಜ್ ಸ್ಕೋಪ್ಗಳನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ನಾವು ಸಂಶೋಧನಾ ಕ್ಷೇತ್ರದಲ್ಲಿ ಹೋಗಬೇಕಾಗಿದೆ. ಹಾಗಾಗಿ ನಾವು ಕೇವಲ ಭಾಷಣವನ್ನು ಮಾಡ್ತಾ ಇಲ್ಲ, 10-11 ವರ್ಷದಿಂದ 60,000 ಕೋಟಿ ರೂಪಾಯಿ ಇದ್ದಂತಹ ಸಂಶೋಧನಾ ಕ್ಷೇತ್ರದ ಬಜೆಟ್ ಇವತ್ತು 2.5 ಲಕ್ಷ ಕೋಟಿ ರೂಪಾಯಿ ನಾವು ಮಾಡಿದ್ದೇವೆ. 2.5 ಲಕ್ಷ ಕ್ರೋರ್ ವಿ ಆರ್ ಸ್ಪೆಂಡಿಂಗ್ ಫಾರ್ ದಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಈ ರೀತಿ ವೈದ್ಯಕೀಯ ಕಾಲೇಜಿಗೂ PG ಸಂಖ್ಯೆ ಜಾಸ್ತಿ ಆಗಿದೆ, ನಮ್ಮ ಯೂನಿವರ್ಸಿಟಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದರ ಎಲ್ಲರ ಪರಿಣಾಮ ಬಹಳ ದೊಡ್ಡದಾದಂತಹ ಒಂದು ಅವಕಾಶ ಬರುವಂತಹ ದಿವಸದಲ್ಲಿದೆ. ಅದಕ್ಕೆ ತಕ್ಕಂತೆ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅನ್ನು ಬೆಳೆಸಬೇಕು. ನಾನು ನಿಮಗೆ ಒಂದು ಮಾತು ಹೇಳ್ತೇನೆ, 21ನೇ ಶತಮಾನ ಅದು ಭಾರತದ ಶತಮಾನ, 19ನೇ ಶತಮಾನ ಇಂಗ್ಲೆಂಡಿನ ಶತಮಾನ ಆಗಿತ್ತು, 20ನೇ ಶತಮಾನ ಅಮೆರಿಕದ ಶತಮಾನ ಆಗಿತ್ತು, 21ನೇ ಶತಮಾನ ಅದು ಭಾರತದ ಶತಮಾನ. 2047ಕ್ಕೆ ಭಾರತ ವಿಕಸಿತ ಆಗೇ ಆಗ್ತದೆ. ಅದಕ್ಕೆ ತಕ್ಕಂತೆ ನಮ್ಮ ಎಜುಕೇಷನ್ ಸಿಸ್ಟಮ್, ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ನಮ್ಮ ರಿಸರ್ಚ್, ನಮ್ಮ ಸ್ಟಾರ್ಟ್ಅಪ್, ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಆ ದಿಕ್ಕಿನಲ್ಲಿ ಅವರನ್ನ ಬೆಳೆಸುವಂತಹ ಕೆಲಸಕ್ಕೆ ನಾವೆಲ್ಲರೂ ಕೈ ಹಾಕಬೇಕು. ಅನ್ನುವಂತಹ ವಿನಂತಿಯೊಂದಿಗೆ ತಮಗೆ ಶುಭಾಶಯ, ಒಳ್ಳೆಯದಾಗಲಿ, ನಮಸ್ಕಾರ.
1: ಇದುವರೆಗೆ ಕನ್ನಡ ಕಾರ್ಯಕ್ರಮದಲ್ಲಿ ಮೂಡಬಿದ್ರಿಯಲ್ಲಿ ಲೋಕಾರ್ಪಣೆಗೊಂಡ ಆಳ್ವಾಸ್ ಮೆಡಿಕಲ್ ಕಾಲೇಜು, ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಮಾತುಗಳನ್ನು ಕೇಳಿದ್ದೀರಿ. ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಾಕರೆಗ್ಲ ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90

0: மாத்திரைகளா நமஸ்காரம். யான ஹள்ளிமனை ஹைதராலி பண்றது கொய்யூர். யான்ல ரேடியோ நீனாதான் கேந்திரல லைக் சகாரம் அல்பிளே ரேடியோ நீனாதான் 90.4 FM உன்ன நிக்கல மாத்திரல கேந்திரலே குஷி படையிலே.
1: இது எஸ்டிஎம் காலேஜின சமுதாய பானொலி ரேடியோ நீனாத 90.4 FM. இந்தின கன்னட கார்யக்ரமதல்லி ಒಂದು ಕವನ ವಾಚನ ಮತ್ತು ಕಥೆಯನ್ನು ಕೇಳಲಿದ್ದೀರಿ. ಇದೀಗ ಧನ್ಯ ನಾಡೋಲಿ ಕಡಬ ಇವರಿಂದ ಕವನ ವಾಚನ ಕೇಳಲಿದ್ದೀರಿ.
2: ನಮಸ್ಕಾರ, ನಾನು ಧನ್ಯ ನಾಡೋಲಿ ಕಡಬ. ಇಂದು ನಾನು ಸ್ವರಚಿತ ಕವನವನ್ನು ನಿಮ್ಮ ಮುಂದೆ ವಾಚಿಸಲಿದ್ದೇನೆ. ಭವನದ ಶೀರ್ಷಿಕೆ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಮೂಡಣ ದಿಗಂತದಂಚಿಂದ ನೇಸರಣ ಕಿರಣ ರಂಗು ಸೋಕಿ ಪುಳಕಗೊಂಡು ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ಸುಪ್ರಭಾತದ ಧನ್ಯ ಇಂಪಿಗೆ ಜುಳು ಜುಳು ಹರಿವ ನದಿಯ ನಾದದಿ ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ತಂಗಾಳಿ ಸ್ಪರ್ಶಕ್ಕೆ ಮೊಗ್ಗು ಬಿರಿದು ಸುಮವು ಅರಳಿ ಕಂಪು ಬೀರಿ ಹಸಿರೇ ನೀನು ಉಸಿರಾಗಿ ಸೊಬಗ ಸಿರಿಯ ಮೆರೆಸಿನಲಿವೆ. ಹಸಿರೇ ನೀನು ಉಸಿರಾಗಿ ಸೊಬಗ ಸಿರಿಯ ಮೆರೆಸಿನಲಿವೆ. ಬಾನಲಿ ತೇಳುವ ಬಿಳಿ ಮೋಡ ಕರಗಿ ದರೆಯ ಆವರಿಸಲು ವರುಣಧಾರೆ ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಕಡುವಣದ ಮನೆಗೆ ನೇಸರನು ಹೊರಡಲು ಒಂಬೆಳಕ್ಕಿನ ಸಿರಿ ಮುಗಿಲಿನಲ್ಲಿ ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಹಕ್ಕಿಗಳಿಗೆ ಗೂಡು ಸೇರೋ ಸಂಭ್ರಮ ನೇಸರನು ವಿದಾಯ ಹೇಳಿ ಮರೆಯಾಗಲು ಬಾನಲಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ಬಾನಲಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ನಿಜಕ್ಕೂ ಅನಂತ ಈ ವಿಸ್ಮಯ ಸವಿಯೋಣ ಹಸಿರಿನ ಈಸುಗಳು ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಧನ್ಯವಾದಗಳು.
1: ಇದುವರೆಗೆ ಕವನ ವಾಚನವನ್ನು ಕೇಳಿದ್ದೀರಿ. ಈಗ ಈ ಕವಿತೆಯನ್ನು ಸಂಗೀತ ಸಂಯೋಜನೆಯಲ್ಲಿ ಕೇಳೋಣ.

0: ಇದುವರೆಗೆ ಧನ್ಯನಾಡುಳಿ ಕಡಬ ಇವರ ಕವನ ವಚನವನ್ನು ಆಲಿಸಿದ್ದೀರಿ. ಇದೀಗ ಎಸ್ಡಿಎಂ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ಸೃಷ್ಟಿ ಅವರಿಂದ ಕಥೆಯನ್ನು ಕೇಳೋಣ.
1: ರೇಡಿಯೋ ನಿನಾದ ಕೇಳುಗರಿಗೆ ಸ್ವಾಗತ. ಡಿಗ್ರಿ ನಂತರ ಮುಂದೇನು ಅಂತ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಿರುತ್ತೆ. ಆ ಪ್ರಶ್ನೆಗೆ ಒಂದು ಸರಳವಾದ ಉತ್ತರ ನನ್ನ ಈ ಕಥೆಯಲ್ಲಿ. ಸ್ಟಾರ್ಟ್ ಮಾಡೋಣವಾ? ನನ್ಗೆ ಯಾಕೋ ಅನಿಸ್ತಾ ಇಲ್ಲ ನಾನೇ ಜಾಬ್ ಮಾಡಲು ಸರಿಯಾದ ವ್ಯಕ್ತಿ ಅಂತ. ಇಲ್ಲ ಇಲ್ಲ, ಪ್ಯಾಕೇಜ್ ಕೂಡ ಚೆನ್ನಾಗಿದೆ, ಜನ ಕೂಡ ಚೆನ್ನಾಗಿದ್ದಾರೆ, ನಾನು ಫ್ರೆಷರ್ ಆಗಿರೋದ್ರಿಂದ ಎಂಟ್ರಿ ಲೆವೆಲ್ ಜಾಬ್ ತಾನೇ ಸಿಗುತ್ತೆ, ಯಾರೋ ಬಂದು ನನಗೆ ಎಚ್ ಆರ್ ಪೋಸ್ಟ್ ಕೊಡಲ್ಲ ಅಲ್ವಾ. ಅಂದಾಗೆ ನಾನು ಏನೆಲ್ಲ ಇಮ್ಯಾಜಿನ್ ಮಾಡಿದ್ದೆ, ಮುಂಬೈ ಬೆಂಗಳೂರು ಅಂತ ಸಿಟಿಲಿ ಜಾಬ್ ಮಾಡ್ತೀನಿ, ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ತುಂಬ ಆಟಿಟ್ಯೂಡ್ ಇಂದ ಬೋಲ್ಡ್ ಆಗಿ ಆಫೀಸಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಎಂಪ್ಲಾಯಿಗೆ ಗುರುತಿಸ್ಕೋತೀನಿ. ಆದರೆ ಈಗ ಅದೇ ಜಾಬು ಅದೇ ಸಮಯ ಮತ್ತೆ ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಜಾಬ್ ಒಪ್ಕೊಳ್ಳ ಬೇಡ್ವಾ ಅಪ್ಪ ಹೇಳ್ತಿದ್ರು, ನಿನಗೆ 23 ವಯಸ್ಸಿಗೆ ಜಾಬ್ ಆಫರ್ ಬಂದಿದ್ದೆ ಗ್ರೇಟು. ಜನ ಹೇಳ್ತಾರೆ ಯಾವಾಗ ಒಳ್ಳೆ ದಿನ ಬಾಗಿಲು ತಡ್ತಿರುತ್ತೆ, ನನ್ನಂಥವ್ರು ಬೆಂಗಳೂರು ಮುಂಬೈ ಕನಸು ಕಾಣ್ತಾ ಮಲ್ಕಿರ್ತಾರೆ. ಇದೆಲ್ಲ ಯೋಚನೆ ಮಾಡ್ತಾ ಜೊತೆಗೆ ಎಲ್ಲರ ಕಡೆಯಿಂದ ಫ್ರೀಯಾಗಿ ಸಜೆಷನ್ ಕೇಳುತ್ತಾ ಸಾಕಾಗಿ ಕೊನೆಗೆ ನಾನು ನಿಜವಾದ ಸೊಲ್ಯೂಷನ್ ಇರೋ ಜಾಗ ಹೊರಟೆ. ಅದುವೇ ನಮ್ಮ ಅಜ್ಜಿಯವರು. ಮನೇಲಿ ಹೇಳಿ ಬೆಳಗ್ಗೆ ಬಸ್ ಹತ್ತಿ ಸಂಜೆ ನಾನು ನಮ್ಮ ಅಜ್ಜಿ ಊರಿಗೆ ತಲುಪ್ತೆ. ನೀವೆಲ್ಲ ಅಂದ್ಕೊಂಡಿರ್ಬೋದು ಅಜ್ಜಿ ಅಂದ ತಕ್ಷಣ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಕಣ್ಣಿಗೆ ಕನ್ನಡಕ ಹಾಕೊಂಡು ಬಗ್ಗಿ ನಡೆಯುವ ವಯಸ್ಸಾದ ಹಣ್ಣು ಮುದುಕಿ ಅಂತ. ಹಾಗೆಲ್ಲ ಕಲ್ಪನೆ ಮಾಡ್ಕೋಬೇಡಿ. ಅವಳು ವಯಸ್ಸಲ್ಲಿ ನನಗೆ ಅಜ್ಜಿ ಇರ್ಬೋದು, ಆದರೆ ಈಗಲೂ ಅವಳ ಸೌಂದರ್ಯ ಯಾವ ಹದಿಹರೆಯದ ಹುಡುಗಿಗೂ ಕಡಿಮೆ ಇಲ್ಲ. ಅವಳು ಹಳೆ ಕಾಲದವಳಾದರೂ ಅವಳ ಯೋಚನೆಗಳು ಯಾವತ್ತೂ ನನಗೆ ಕಿರಿಕಿರಿ ಮಾಡಿರಲಿಲ್ಲ. ನಾನು ಊರಿಗೆ ಬಂದಿದ್ದನ್ನು ನೋಡಿ ಅವಳ ಮುಖದಲ್ಲಿ ಅಳು ನಗು ಎರಡೂ ಒಟ್ಟಿಗೆ ತಿಳ್ತಿದ್ವು. ನನ್ನ ಮುಖ ನೋಡಿದ ತಕ್ಷಣ ಹೇಳಿದ್ಲು, ಏನಾಯಿತು ಅಂತ ಕೇಳಿದ್ಲು. ಅಜ್ಜಿ ಮನೆ ಅಂದರೆ ಮೊದಲು ನೆನಪಾಗದೆ ಅವಳ ಕೈ ರುಚಿ. ಮತ್ತೇನು ತಡ, ರಾತ್ರಿ ನನ್ನಿಷ್ಟವಾದ ಅಡುಗೆ ಮಾಡಿದ್ರು. ಪ್ರತಿ ಸಲದ ಹಾಗೆ ಇವತ್ತು ಅಂಗಳದಲ್ಲಿ ಮಂಚ ಹಾಕಿದ್ವಿ, ಅದ್ರ ಮೇಲೆ ನಮ್ಮಜ್ಜಿ, ಅವ್ರ ಮಡ್ಲಲ್ಲಿ ನಾನು. ಹೇಳು ಏನಾಯ್ತು, ಇದ್ದಕ್ಕಿದ್ದಂತೆ ಊರಿಗೆ ಬಂದಿದ್ದು, ಏನು ಎಲ್ಲ ಚೆನ್ನಾಗಿದೆ ತಾನೆ? ಅಜ್ಜಿ ಎಲ್ಲ ಚೆನ್ನಾಗಿದೆ, ಆದರೆ ಒಂದು ಸಮಸ್ಯೆ ಗೊತ್ತಾಗ್ತಿಲ್ಲ, ಬಂದಿರೋ ಈ ಜಾಬ್ ಆಫರ್ ತಗೊಳ್ಳ ಅಥವಾ ಬೇಡ ಅಂತ. ಒಳಗಡೆ ಒಂಥರ ಅದೇನೋ ಭಯ ಕಾಡ್ತಾ ಇದೆ. ನನಗನ್ಸುತ್ತೆ ನಾನೀ ಜಾಬ್ಗೋಸ್ಕರ ಬೆಸ್ಟ್ ಅಲ್ಲ ಅಂತ. ಯಾರಿಗೆ ಗೊತ್ತು, ಜಗತ್ತಿನಲ್ಲಿ ಬೇರೆ ಜಾಬ್ ನನಗೋಸ್ಕರ ಕಾಯ್ತಿರ್ಬೋದಲ್ವಾ? ಈಗ ನಾನೀ ಜಾಬ್ ಮಾಡಿದ್ರೆ ನಾಳೆ ಆ ಬೆಸ್ಟ್ ಜಾಬ್ ನಾನು ಕಳ್ಕೊಬೋದಲ್ವಾ? ಅದಷ್ಟನ್ನು ಕೇಳಿಕೊಂಡಿರೋ ನನಗೆ ನನ್ನ ಮೇಲೆ ಬೇಜಾರಾಗ್ಬೋದಲ್ವಾ? ಹ್ಞೂ, ಈ ಥರ ತಲೆ ಬುಡ ಇಲ್ದಿರೋ ಕ್ವಶನ್ಸು ನಮ್ಮ ಅಜ್ಜಿ ಕೇಳಿದಾಗ ಅವ್ರ ಮುಖದಲ್ಲಿ ನೋಡಿದಾಗ ನನಗನ್ನಿಸ್ತು ಅವ್ರಿಗೆ ಮೇ ಬಿ ಅರ್ಥ ಆಗಿಲ್ಲ ಅಂತ. ಆದರೆ ಅದು ನನ್ನ ತಪ್ಪು ಕಲ್ಪನೆ. ಅಜ್ಜಿ ಹೇಳ್ತಿದ್ರು, ಪುಟ್ಟ ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಆಯ್ತಾ? ಅಜ್ಜಿ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೇಳಕ್ಕೆ ಬಂದಿದ್ದೀನಿ, ನಿಮ್ಮ ಕಾಲದ ಕತೆ ಕೇಳೋಕ್ಕಲ್ಲ. ನಿಮ್ಮ ಕಾಲದ ಕತೆ ಅಂತೂ ಹೇಳಲೇಬೇಡಿ, ಅವಾಗಂತೂ ಶಾಲೆ ಮುಗಿದ ತಕ್ಷಣ ಮದುವೆ, ನಿಮ್ಮ ಪ್ರಕಾರ ಪ್ರಮೋಷನ್ ಅಂದರೆ ಮಕ್ಕಳು. ಹೌದು ಪುಟ್ಟ, ನಂಗೊತ್ತು ನಮ್ಮ ಕಾಲದ ಕತೆ ನಿಂಗೆ ತುಂಬ ಸಲ ಕೇಳಿದ್ಯಾ, ಆದರೆ ನಾನಿವತ್ತು ನಿನ್ನ ತಲೆಯಲ್ಲಿರೋ ಸಮಸ್ಯೆಗೆ ಪರಿಹಾರ ಹೇಳಕ್ಕೆ ಅದೇ ರೀತಿಯಲ್ಲಿ ಒಂದು ಕತೆ ಹೇಳ್ತೀನಿ, ಕೇಳ್ತೀಯಾ? ಹ್ಞೂ ಸರಿ ಅಜ್ಜಿ. ನಾನು ಒಬ್ಬ ದೊಡ್ಡ ಶ್ರೀಮಂತ ಮನೆಯ ಎಲ್ಲಕ್ಕಿಂತ ಚಿಕ್ಕ ಮಗಳು, ಅಂದರೆ ಚಿಕ್ಕವಳನ್ನೋ ಮುದ್ದಿನಿಂದ ನಾನು ತುಂಬ ತುಂಡಿಯಾಗಿದ್ದೆ. ನನ್ನ ಮನೆಯಲ್ಲಿ ತುಂಬ ಆಳು ಕಾಳು ಇರ್ತಿದ್ರು, ಯಾವತ್ತು ಎದ್ದು ನನಗೋಸ್ಕರ ಒಂದು ಲೋಟ ನೀರು ತಗೊಳ್ಳೋ ಪರಿಸ್ಥಿತಿನೂ ನನಗೆ ಬಂದಿರಲಿಲ್ಲ. ಇಷ್ಟೊಂದು ಆಕಾಶದಲ್ಲಿ ಹಾರಾಡೋ ನನಗೆ ನಮ್ಮ ತಂದೆ 16 ವಯಸ್ಸಲ್ಲಿ ನಿಮ್ಮ ತಾತನ ಕೊಟ್ಟು ಮದುವೆ ಮಾಡಿದ್ರು. ಮದುವೆ ಆಗಿ ನಿಮ್ಮ ತಾತನ ಮನೆ ಸೇರಿದೆ. ನಿಮ್ಮ ತಾತ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು, ಆದರೆ ಅವ್ರು ಬೆಳಗ್ಗೆ ಸೈಕಲ್ ತೊಗೊಂಡು ಹೋಗ್ತಿದ್ರು. ಅವ್ರ ಕೆಲಸಕ್ಕೆ ಹೋದರೆ ನಾನು ಅವ್ರ ಮನೇಲಿ ಎಲ್ಲಕ್ಕಿಂತ ದೊಡ್ಡ ಸೊಸೆ ಆಗಿದ್ದೆ. ದೊಡ್ಡ ಸೊಸೆ ಅನ್ನೋ ಪಟ್ಟ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ದೊಡ್ಡ ಜವಾಬ್ದಾರಿ ಕೂಡ. ಅದು ಮನೆಯವರಲ್ಲಿರೋರನ್ನ ನೋಡ್ಕೊಳ್ಳೋದಷ್ಟೇ ಅಲ್ಲದೆ ಹೊಲದಲ್ಲಿರೋ ಹಸು ಕರನೂ ನಾನೇ ನೋಡ್ಕೋತಿದ್ದೆ. ನಾನು ಹೋಗ್ತಾ ಹೋಗ್ತಾ ಇದಕ್ಕೆಲ್ಲ ಹೊಂದ್ಕೊಂಡೆ. ಯೋಚನೆ ಮಾಡು, ಒಂದು ಲೋಟ ನೀರು ಎತ್ತೊಗೊಳ್ಳದೆ ಇರೋಳು ಗಂಡನ ಮನೆಯಲ್ಲಿ ದೂರದ ಮೈಲಿಂದ ಬಾವಿಯಿಂದ ಬಿಂದಿಗೆಯಲ್ಲಿ ಹೊತ್ಕೊಂಡು ತರ್ತಿದ್ದೆ. ಅನಿಸ್ತಿತ್ತು ಕತ್ಲೆ ಕಳೆದು ಬೆಳಕಾಗೋಷ್ಟರಲ್ಲಿ ನನ್ನ ಜೀವನನೇ ಬದಲಾಗೋಯ್ತು. ಅವತ್ತು ಯಾರೂ ನನಗೆ ಕೇಳಿರಲಿಲ್ಲ ನೀನೇನು ಬಯಸ್ತೀಯ ಅಂತ. ನಾನು ಕೂಡ ನನ್ನ ಜೀವನದಲ್ಲಿ ತುಂಬ ಪಾತ್ರಗಳನ್ನು ನಿಭಾಯಿಸಿದ್ದೀನಿ, ಒಂದ್ಸಲ ಹೆಂಡತಿಯಾಗಿ, ಇನ್ನೊಂದ್ಸಲ ಸೊಸೆಯಾಗಿ, ಕೆಲವೊಂದ್ಸಲ ಅತ್ತಿಗೆ ಆಗಿ, ಮತ್ತೊಂದ್ಸಲ ತಾಯಿಯಾಗಿ, ಈಗ ನಿಮ್ಮೆಲ್ಲರ ಅಜ್ಜಿಯಾಗಿ. ನನ್ನ ಅಜ್ಜಿ ಅವಳ ಕಾಲದ ಈ ಕತೆನ ನನ್ನ ಹತ್ರ ತುಂಬ ಸಲ ಹಂಚ್ಕೊಂಡಿದ್ಲು. ಈ ಕತೆ ನನಗೆ ಹೊಸದಲ್ಲ, ಆದರೆ ಕೆಲವೊಂದ್ಸಲ ಅವಳಿ ಕತೆನ ಗರ್ವದಿಂದ ಹೇಳ್ತಿದ್ಲು, ಕೆಲವೊಂದ್ಸಲ ಸಿಟ್ಟಿಂದ, ಕೆಲವೊಂದ್ಸಲ ಖುಷಿಯಿಂದ, ಆದರೆ ಕೆಲವೊಂದ್ಸಲ ದುಃಖದಿಂದ. ಇವತ್ತು ಅವಳಿ ಕತೆ ಹೇಳ್ತಿರೋ ರೀತಿ ಹೇಗೆ ಅಂತ ಗೊತ್ತಾಗಲಿಲ್ಲ, ಆದರೆ ಇಲ್ಲಿ ತನಕ ಕೇಳಿರೋ ಎಲ್ಲ ಕತೆಗಿಂತ ವಿಭಿನ್ನವಾಗಿತ್ತು. ನಾನು ನಮ್ಮ ಅಜ್ಜಿ ಕೇಳಿದೆ, ಅಜ್ಜಿ ನಿನ್ನಿದನ್ನೆಲ್ಲ ಒಬ್ಬಳು ಹೇಗೆ ಮ್ಯಾನೇಜ್ ಮಾಡ್ತಿದ್ದೆ? ಪುಟ್ಟ ಕೆಲವೊಂದ್ಸಲ ಕೆಲವೊಂದು ಪಾತ್ರಗಳನ್ನು ನಾವು ಆರಿಸ್ತೀವಿ, ಆದರೆ ಕೆಲವೊಂದ್ಸಲ ಪಾತ್ರಗಳೇ ನಮ್ಮನ್ನು ಆರಿಸ್ತವೆ. ಈ ಕೆಲಸ ನಿನ್ನ ಜೀವನ ಬದಲಾಯಿಸುತ್ತೆ ನಿಜ, ಆದ್ರೆ ಅದೇ ಹಳೆ ಜೀವನದಲ್ಲಿ ಏನಿದೆ, ಇವತ್ತು ನೀನು ಈ ಪಾತ್ರ ನಿಭಾಯಿಸು, ನಾಳೆ ಮತ್ತೊಂದು ಪಾತ್ರ ಸಿಕ್ಕಾಗ ಅದನ್ನು ನಿಭಾಯಿಸುವಂತೆ. ನನಗೆ ಗೊತ್ತಿರಲಿಲ್ಲ ನನ್ನ ಅಜ್ಜಿ ಇಷ್ಟೊಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾಳೆ ಅಂತ. ಅಜ್ಜಿ ಊರಿಗೆ ಬರುವಾಗ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಈಸಿಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಮತ್ತೆಂತಡ, ಈಗ ನೀವು ಹೇಳಿ, ನೀವು ಯಾವ ಪಾತ್ರ ನಿಭಾಯಿಸಲು ರೆಡಿ ಇದ್ದೀರಾ? ನಿಮಗೂ ಕೂಡ ಡಿಗ್ರಿ ಮುಗಿದ ಮೇಲೆ ಮುಂದೇನು ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ತಾ? ಸಿಕ್ತು ಅಂತ ಅನ್ಕೋತೀನಿ. ಅಂದಾಗಿ ಹೇಗಿತ್ತು ನಮ್ಮ ಅಜ್ಜಿಯ ಸೊಲ್ಯೂಷನ್? ಥ್ಯಾಂಕ್ ಯು.
0: ಹೀಗೆ ನಿಮ್ಮ ಕತೆ ಕವನಗಳನ್ನು ನಮಗೆ ಕಳುಹಿಸಬಹುದು. ಆಯ್ಕೆಗೊಂಡ ಅತ್ಯುತ್ತಮ ಕವನಗಳನ್ನು ಸಂಗೀತ ಸಂಯೋಜಿಸಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ 7760133904. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 7760133904. ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
7: ಮಾತೆರೆಗ್ಲ ಸೊಲ್ಮೆಲು ಯಾನ್ ದಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ. ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತೆರ್ಲ ಕೇಳಲೆ ಖುಷಿ ಪಡೆಯಲೆ.
1: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಲೇಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20ರಂದು ಬೆಳಿಗ್ಗೆ 9:00 ಸಂಜೆ 5:00 ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆಯ ಕೇಂದ್ರಗಳಲ್ಲಿ ನಡೆಯಲಿದೆ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ, ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ, ಆಕ್ಷೇಪಣೆಗಳಿದ್ದರೆ ದಾಖಲಿಸಿ, ನಿಮ್ಮ ಬೂತ್ ಮಟ್ಟದ ಅಧಿಕಾರಿ BLO ಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
2: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. VBG ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳಿಕೊಳ್ತೇನೆ.
1: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಲೇಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20ರಂದು ಬೆಳಿಗ್ಗೆ 9:00 ಸಂಜೆ 5:00 ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆಯ ಕೇಂದ್ರಗಳಲ್ಲಿ ನಡೆಯಲಿದೆ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ, ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ, ಆಕ್ಷೇಪಣೆಗಳಿದ್ದರೆ ದಾಖಲಿಸಿ, ನಿಮ್ಮ ಬೂತ್ ಮಟ್ಟದ ಅಧಿಕಾರಿ BLO ಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
3: ಮತ್ತೆ ನಮಸ್ಕಾರ. ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ. ಹೆಂಗೆ 17 ವರ್ಷ ತುಂಬ ಪಂಡಿತ ಬೇರೆ ಇರ್ದು ಮಿತ್ರದ್ದು ತಿರ್ತು ಹೋದ್ದು ಎನ್ನ ಬೇರೆ ಮೊದಲು ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ದಸವಾಯ ಮಂತ್ರಿ ಮಾತೆರ್ಲ ಬರಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ದಾಗ ಕೇಳಲಿ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ಕನ್ನಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕತೆ, ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭಕ್ಕೆ ಕುವೆಂಪು ಅವರ ಸಾಹಿತ್ಯದ ಗಾಯಕಿ ಎಂ ಎಸ್ ಶ್ರೀಕೃಪಾ ಅವರ ಸ್ವರದಲ್ಲಿ ಮೂಡಿಬಂದ ಒಂದು ಭಾವಗೀತೆಯನ್ನು ಕೇಳೋಣ.

0: ಕುವೆಂಪು ಅವರ ಸಾಹಿತ್ಯದ ಭಾವಗೀತೆಯನ್ನು ಕೇಳಿದ್ದೀರಿ. ಇದೀಗ SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಕವನ ಅವರಿಂದ ಒಂದು ಕಥೆಯನ್ನು ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನಾನು ಕವನ ಚಾರ್ಮಾಡಿ, ತೃತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿನಿ. ಇವತ್ತು ನಾನೊಂದು ಸಣ್ಣ ಕಥೆಯನ್ನ ವಾಚಿಸಲಿದ್ದೇನೆ. ಕಥೆಯ ಶೀರ್ಷಿಕೆ ಅಳಿಲಿನ ಅಳಿಲು ಸೇವೆ. ನಾಗರಾಜಪುರ ಎಂಬ ಪುಟ್ಟ ಹಳ್ಳಿಯ ಮೂಲೆಯಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಆ ಮರದಲ್ಲಿ ಕಿವಿ ಹೆಸರಿನ ಅಳಿಲು ಸುಮಾರು ವರ್ಷಗಳಿಂದ ಒಬ್ಬಂಟಿಯಾಗಿ ವಾಸ ಮಾಡುತ್ತಿತ್ತು. ಕಿವಿಗೆ ಆ ಊರಿನಲ್ಲಿ ಯಾರೂ ಸ್ನೇಹಿತರಿರಲಿಲ್ಲ. ಆದ್ರೆ ಪಕ್ಕದ ಊರಿನಲ್ಲಿ ಕಿಟ್ಟು ಮತ್ತು ಪುಟ್ಟು ಎಂಬ ಹೆಸರಿನ ಎರಡು ಮೊಲಗಳ ಜೊತೆಗೆ ಅದಕ್ಕೆ ತುಂಬಾ ಉತ್ತಮ ಸ್ನೇಹ ಬಾಂಧವ್ಯವಿತ್ತು. ಕಿವಿಗೆ ಗೂಡಿನಲ್ಲಿರುವುದು ಬೇಸರವಾದಾಗ ಅದು ತಿಂಗಳಿಗೆ ಎರಡು ಅಥವಾ ಮೂರು ಸಲ ಕಿಟ್ಟು ಅಥವಾ ಪುಟ್ಟುವಿನ ಊರಿಗೆ ಹೋಗಿ ಅವರೊಂದಿಗೆ ಸಿಗಿದು ನೆಗೆದು ಆಟವಾಡಿ ಸಮಯ ಕಳೆದು ಬರ್ತಾ ಇತ್ತು. ಕಿಟ್ಟು ಪುಟ್ಟುವಿಗೆ ಮನೆ ಇತ್ತು. ಅವುಗಳನ್ನ ಪ್ರೀತಿಯಿಂದ ನೋಡಿಕೊಳ್ಳಲು ಮನೆಯವರಿದ್ರು. ಮುಖ್ಯವಾಗಿ ಕುಟುಂಬವಿತ್ತು. ಮೊಲಗಳು ತುಂಬಾ ಸಲ ನಮ್ಮೊಂದಿಗೆ ನಮ್ಮ ಜೊತೆಯೇ ಇದ್ದು ಬಿಡು ಎಂದು ಒತ್ತಾಯ ಮಾಡುತ್ತಿದ್ದವು. ಆದ್ರೆ ಕಿವಿ ತಾನು ಮತ್ತೊಬ್ಬರಿಗೆ ಹೊರೆಯಾಗಬಾರದು, ಯಾರನ್ನೂ ಅವಲಂಬಿಸಿ ಬದುಕಬಾರದು ಎಂಬ ಉದ್ದೇಶದಿಂದ ಅದು ಒಬ್ಬಂಟಿಯಾಗಿಯೇ ಮರದಲ್ಲಿ ಇರ್ತಿತ್ತು. ಒಂದು ಬೇಸಿಗೆಯ ಸುಡು ಬಿಸಿಲಿನ ದಿನ ಕಿವಿ ಮರದಲ್ಲಿ ಮಲಗಿತ್ತು. ಅದೇ ಸಮಯಕ್ಕೆ ಊರಿಗೆ ಹೊಸತಾಗಿ ವರ್ಗಾವಣೆಗೊಂಡು ಶಾಲೆಯ ಶಿಕ್ಷಕಿಯಾಗಿ ಬಂದ ಕಮಲಾ ಹೆಸರಿನ ಟೀಚರ್ ಬಸ್ಸಿನಿಂದ ಇಳಿದು ನಡೆದು ಬರುತ್ತಿದ್ದಳು. ದೂರದ ಊರಿನಿಂದ ಪ್ರಯಾಣಿಸಿ ಬಂದಿದ್ದರಿಂದ ಸುಸ್ತಾಗಿ ತಲೆ ತಿರುಗಿ ರಸ್ತೆಯಲ್ಲಿ ಬಿದ್ದು ಬಿಟ್ಟಳು. ಮಧ್ಯಾಹ್ನದ ಹೊತ್ತಾಗಿದ್ದರಿಂದ ಸುತ್ತಮುತ್ತ ಯಾರೂ ಇರಲಿಲ್ಲ. ಇದನ್ನ ದೂರದಿಂದ ಗಮನಿಸಿದ ಕಿವಿ ಮರದಿಂದ ನೆಗೆದು ಪಕ್ಕದಲ್ಲಿದ್ದ ಊರ ಕೊಳದಿಂದ ತನ್ನ ಪುಟ್ಟ ಕೈಗಳ ಸಹಾಯದಿಂದ ನೀರು ತಂದು ಶಿಕ್ಷಕಿಯ ಮುಖಕ್ಕೆ ಚೆಲ್ಲಿತು. ಕಿವಿಗೆ ಕಷ್ಟವಾದರೂ ಸಹಾಯ ಮಾಡಬೇಕೆಂಬ ನಿಷ್ಕಲ್ಮಶ ಮನಸ್ಸಿನಿಂದ ಅದು ಮನಸ್ಸಿಟ್ಟು ಎರಡರಿಂದ ಮೂರು ಸಲ ನೀರನ್ನ ತಂದು ಶಿಕ್ಷಕಿಯ ಮುಖಕ್ಕೆ ಹಾಕಿದಾಗ ಅವಳಿಗೆ ಎಚ್ಚರವಾಗುತ್ತದೆ. ಕೆಲ ಹೊತ್ತಿನ ಬಳಿಕ ಎಚ್ಚರಗೊಂಡ ಶಿಕ್ಷಕಿ ಕೃತಜ್ಞತೆಯಿಂದ ಕಿವಿಯ ಕಡೆ ನೋಡಿ ಅದನ್ನ ಸ್ವಲ್ಪ ಮುದ್ದಿಸಿ ನಡೆದು ಮುಂದೆ ಹೋಗುತ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಕಮಲಾ ಟೀಚರ್ ಅದೇ ದಾರಿಯಲ್ಲಿ ನಡೆದು ಹೋಗುವಾಗ ಅಂದು ತನಗೆ ಸಹಾಯ ಮಾಡಿದ ಅಳಿಲಿನ ನೆನಪಾಗಿ ಮರದ ಮೇಲೆ ದಿಟ್ಟಿಸಿ ನೋಡುತ್ತಾಳೆ. ಕಿವಿಗೆ ಅವಳ ಮುಖ ಇನ್ನೂ ನೆನಪಿರುತ್ತದೆ. ಅದು ಅವಳ ಬಳಿ ಬಂದು ಪ್ರೀತಿಯಿಂದ ಹೆಗಲ ಮೇಲೆ ಕೂರುತ್ತದೆ. ಟೀಚರ್ ಕೂಡ ತನ್ನ ಬ್ಯಾಗ್ನಲ್ಲಿದ್ದ ತಿಂಡಿಗಳನ್ನ ಕೊಟ್ಟು ಕಿವಿಯನ್ನ ಸಂತೋಷಪಡಿಸುತ್ತಾಳೆ. ಹೀಗೆ ಪ್ರತಿದಿನ ಕಿವಿಯನ್ನ ಹುಡುಕಿ ಮರದ ಬಳಿಗೆ ಬರುತ್ತಿದ್ದ ಶಿಕ್ಷಕಿಯನ್ನ ಅತಿ ಬೇಗನೆ ಕಿವಿ ಹಚ್ಚಿಕೊಂಡಿತು. ತನ್ನನ್ನ ಪ್ರೀತಿಸುವವರಿದ್ದಾರೆ ಎಂದು ಮನದೊಳಗೆ ಸಂತೋಷ ಪಟ್ಟಿತು. ಕಿವಿ ಮತ್ತು ಕಮಲಾ ಟೀಚರ್ ಮಧ್ಯೆ ಒಂದು ಸುಂದರವಾದ ಸಂಬಂಧ ಬೆಳೆದಿತ್ತು. ಕೆಲವು ತಿಂಗಳ ನಂತರ ಕಮಲಾ ಟೀಚರ್, ನೀನೊಬ್ಬನೇ ಈ ಮರದಲ್ಲಿ ಇರುವುದು ಬೇಡ, ಬಾ ಮನೆಗೆ ಹೋಗೋಣ, ನನ್ನೊಂದಿಗೆ ನನ್ನ ಜೊತೆ ನೀನು ಇರಬೇಕು, ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಕಿವಿ ಸಂತೋಷದಿಂದ ಸರಿ ಎಂಬಂತೆ ತಲೆ ಅಲ್ಲಾಡಿಸುತ್ತದೆ. ಹೀಗೆ ಕಿವಿ ಮಾಡಿದ ಒಂದು ಚಿಕ್ಕ ಅಳಿಲು ಸೇವೆ ಅದಕ್ಕೆ ಒಂದು ದೊಡ್ಡ ಕುಟುಂಬವನ್ನೇ ಕೊಟ್ಟಿತ್ತು. ನಾವು ಇನ್ನೊಬ್ಬರಿಗೆ ಮಾಡುವ ಸಣ್ಣ ಪುಟ್ಟ ಸಹಾಯ ಮುಂದೆ ನಮ್ಮ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ತರಬಹುದು. ಹಾಗಾಗಿ ನಾವು ಮಾಡುವ ಸಹಾಯ ಸಣ್ಣದಾಗಿರಬಹುದು ಅಥವಾ ದೊಡ್ಡದು, ಅದು ನಿಸ್ವಾರ್ಥದಿಂದ ಕೂಡಿರಲಿ. ಹಾಗಾಗಿ ಬದುಕಿನಲ್ಲಿ ಸಹಾಯ ಮಾಡುವುದಕ್ಕೆ ಹಿಂಜರಿಯದಿರೋಣ.
0: ಇದುವರೆಗೆ ಕವನ ಅವರಿಂದ ಕಥೆಯನ್ನು ಕೇಳಿದ್ದೀರಿ. ಇದೀಗ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನು ಕೇಳೋಣ.

0: ಮಂಕುತಿಮ್ಮನ ಕಗ್ಗದ ವಾಚನ ಕೇಳೋಣ.
1: ಅನುಭವದ ಪಾಲೋಳು ವಿಚಾರ ಮಂಥನವಾಗಿ ಜನೈಕುಂ ಜ್ಞಾನನವನೀತ ಜ್ಞಾನನವನೀತವಾದ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ಕನ್ನಡ ಸಾಹಿತ್ಯದ ಅಮೂಲ್ಯ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿ ಗುಂಡಪ್ಪನವರು ಜೀವನದ ಗಾಢ ಸತ್ಯಗಳನ್ನು ಸರಳ ರೂಪಕಗಳ ಮೂಲಕ ಮನಮುಟ್ಟುವಂತೆ ವ್ಯಕ್ತಪಡಿಸಿರುತ್ತಾರೆ. ಈ ಕಗ್ಗದಲ್ಲಿಯೂ ಜ್ಞಾನವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ಅತ್ಯಂತ ಸುಂದರವಾದ ಉಪಮೇಯದ ಮೂಲಕ ವಿವರಿಸುತ್ತಾರೆ. ಹಾಲಿನಿಂದ ಬೆಣ್ಣೆಯನ್ನು ಪಡೆಯಬೇಕಾದರೆ ಅದನ್ನು ಮಂಥನ ಮಾಡಲೇಬೇಕು. ಅದೇ ರೀತಿ ಜೀವನದಲ್ಲಿ ಕೇವಲ ಅನುಭವಗಳನ್ನು ಹೊಂದುವುದರಿಂದ ಜ್ಞಾನ ಹುಟ್ಟುವುದಿಲ್ಲ. ಆ ಅನುಭವಗಳನ್ನು ಪುನಃ ಪುನಃ ಚಿಂತಿಸಿ ಅವುಗಳ ಅರ್ಥವನ್ನು ಅರಿತು ಅವುಗಳಿಂದ ಪಾಠವನ್ನು ಕಲಿಯುವ ವಿಚಾರ ಮಂಥನವಾಗಬೇಕು. ವಿಚಾರ ಮಂಥನ ನಡೆದಾಗ ಮಾತ್ರ ಜ್ಞಾನವೆಂಬ ನವನೀತ ಹೊರಹೊಮ್ಮುತ್ತದೆ. ಆದ್ದರಿಂದ ಅನುಭವವು ಜ್ಞಾನದ ಮೂಲವಾದರೆ ವಿಚಾರ ಮಂಥನವು ಅದರ ಜೀವಾಳವಾಗಿದೆ. ಈ ಕಗ್ಗದ ಮತ್ತೊಂದು ಮಹತ್ವದ ಸಂದೇಶವೆಂದರೆ ಕೇವಲ ಪುಸ್ತಕ ಜ್ಞಾನವು ಮನುಷ್ಯನನ್ನು ಸಂಪೂರ್ಣನನ್ನಾಗಿ ಮಾಡುವುದಿಲ್ಲ. ಪುಸ್ತಕಗಳು ದಾರಿಯನ್ನು ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆಯುವುದನ್ನು ಜೀವನವೇ ಕಲಿಸುತ್ತದೆ. ಅನುಭವದ ಸ್ಪರ್ಶವಿಲ್ಲದ ಜ್ಞಾನವು ಗಿಣಿಪಾಠವಾದಂತೆ, ಅದು ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಲು ನೆರವಾಗಬಹುದು, ಆದರೆ ಜೀವನದ ಸವಾಲುಗಳನ್ನು ಎದುರಿಸಲು ಬೇಕಾದ ವಿವೇಕವನ್ನು ನೀಡುವುದಿಲ್ಲ. ಈ ವಿಚಾರವನ್ನು ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಹೋಲಿಸಿದರೆ ಇಂದು ಅನೇಕ ವಿದ್ಯಾರ್ಥಿಗಳ ಕಲಿಕೆ ಪರೀಕ್ಷೆ ಮತ್ತು ಅಂಕಗಳ ಸುತ್ತಲೇ ಸೀಮಿತವಾಗುತ್ತಿದೆ. ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅದನ್ನು ಕಂಠಪಾಠ ಮಾಡಿ ಉತ್ತರ ಬರೆಯುವ ಪ್ರವೃತ್ತಿ ಹೆಚ್ಚಾಗಿದೆ. ಆದರೆ ಪ್ರಾಯೋಗಿಕ ತರಬೇತಿ, ಪ್ರಯೋಗಗಳು, ಕ್ಷೇತ್ರ ಕಾರ್ಯ, ಸಮಾಜದೊಂದಿಗೆ ನೇರ ಸಂಪರ್ಕ, ಇಂತಹ ಅನುಭವಗಳು ದೊರೆತಾಗ ಕಲಿಕೆಯು ಹೊಸ ಆಯಾಮಗಳನ್ನು ಪಡೆಯುತ್ತದೆ. ಆಗ ಪುಸ್ತಕದಲ್ಲಿ ಓದಿದ ತತ್ವಗಳು ಬದುಕಿನ ವಾಸ್ತವದೊಂದಿಗೆ ಒಂದಾಗುತ್ತದೆ. ಇವೆಲ್ಲ ಅನುಭವ ಮತ್ತು ವಿಚಾರ ಮಂಥನದಿಂದಲೇ ಮೂಡುವುದು ಜ್ಞಾನ. ಡಿವಿಜಿಯವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಡಿವಿಜಿ ಅವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಅನುಭವದಿಂದ ರೂಪುಗೊಂಡ ಜ್ಞಾನವೇ ಮನುಷ್ಯನಿಗೆ ಜೀವನದ ಸಂದಿಗ್ಧ ಕ್ಷಣಗಳಲ್ಲಿ ದಾರಿದೀಪವಾಗುತ್ತದೆ. ಅದು ಆಸೆ ಆಕಾಂಕ್ಷೆಗಳನ್ನು ಸಾಧಿಸುವ ಮಾರ್ಗದಲ್ಲಿ ಸತ್ಯ ಮತ್ತು ನೀತಿಯ ಬೆಳಕನ್ನು ಕಾಪಾಡುತ್ತದೆ. ಇಂದಿನ ಮಾಹಿತಿ ಯುಗದಲ್ಲಿ ಜ್ಞಾನವನ್ನು ಸಂಪಾದಿಸುವುದು ಹಿಂದೆಂದಿಗಿಂತಲೂ ಸುಲಭವಾಗಿದೆ. ಆದರೆ ಮಾಹಿತಿಯು ಜ್ಞಾನವಾಗಬೇಕಾದರೆ ಅದು ಅನುಭವದೊಂದಿಗೆ ಬೆರೆತು ವಿಚಾರ ಮಂಥನಕ್ಕೆ ಒಳಗಾಗಬೇಕು. ಆಗ ಮಾತ್ರ ಅದು ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿಯಾಗುತ್ತದೆ. ಆದ್ದರಿಂದ ಡಿವಿಜಿ ಅವರ ಈ ಕಗ್ಗವು ನಮಗೆ ಕೇವಲ ಓದಿದರೆ ಸಾಲದು, ಅದನ್ನು ಅನುಭವಿಸಬೇಕು. ಅನುಭವಿಸಿದರೆ ಸಾಲದು, ಅದರ ವಿಚಾರ ಮಂಥನ ಮಾಡಬೇಕು. ಆಗ ಮಾತ್ರ ಜ್ಞಾನವು ವೃದ್ಧಿಯಾಗುತ್ತದೆ ಎಂಬುದು ಈ ಕಗ್ಗದ ತಾತ್ಪರ್ಯವಾಗಿದೆ.
0: ಇದುವರೆಗೆ ಪವನ್ ಸಿ ಅವರಿಂದ ಮಂಕುತಿಮ್ಮನ ಕಗ್ಗದ ವಾಚನ ಕೇಳಿದ್ದೀರಿ. ಮುಂದಕ್ಕೆ ಒಂದು ಭಾವಗೀತೆಯನ್ನು ಕೇಳೋಣ.

ಇದುವರೆಗೆ ಕನ್ನಡ ಕಾರ್ಯಕ್ರಮದಲ್ಲಿ ಕತೆ ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಹೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತೇರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 ಎಫ್ಎಂ ನಿಂದ ಈ ಜಾಗೃತಿ ಸಂದೇಶ.
5: ನಿಕ್ಲಕ್ಕೆ ನಂದುಲ್ಲರು ರೇಡಿಯೋ ನಿನಾದ 90.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿಂದು ಕೇಂದ್ರ ತಂಡದಿಂದ ಬರ ಅಧ್ಯಯನ. ರಾಜ್ಯವ್ಯಾಪಿ ಕೊಳವೆಬಾವಿ ಸುರಕ್ಷತಾ ಅಭಿಯಾನ ನಡೆಸಲು ಸರ್ಕಾರ ನಿರ್ಧಾರ, ಸಚಿವ ಡಾ ಅಜಯ್ ಧರ್ಮಸಿಂಗ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಆರೋಪ, ರಾಜ್ಯಪಾಲರಿಗೆ ಎನ್ಡಿಎ ನಿಯೋಗದಿಂದ ದೂರು. ಏಷ್ಯನ್ ಗೇಮ್ಸ್ ಪದಕ ವಿಜೇತರ ನಗದು ಪುರಸ್ಕಾರ ಹೆಚ್ಚಳ, ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ ಶೇಕಡಾ 2ರಷ್ಟು ಮೀಸಲಾತಿ. ರಾಜ್ಯದ ಕೆಲವೆಡೆ ಇಂದು ಕೂಡ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ಎರಡನೇ ದಿನವಾದ ಇಂದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಡಾ ಸುಧಾಂಭಾಗ್ ನೇತೃತ್ವದ ಅಧಿಕಾರಿಗಳ ತಂಡವು ಹನೂರು ತಾಲೂಕಿನ ಹುಲ್ಲೇಪುರದ ರಾಜಮಣ್ಣಿ ಎಂಬುವರ ಜಮೀನಿಗೆ ಭೇಟಿ ನೀಡಿ ಒಣಗಿದ ಬೆಳೆ ವೀಕ್ಷಿಸಿತು. ಹೊಬ್ಬೆ ಹುಣಸೆಯಲ್ಲಿ ರೈತ ಪ್ರಕಾಶ್ ಎಂಬುವರ ಡೇರಿಗೆ ಭೇಟಿ ನೀಡಿದ ಅಧಿಕಾರಿಗಳು ಮೇವಿನ ಲಭ್ಯತೆ, ಕುಡಿಯುವ ನೀರಿನ ಪೂರೈಕೆ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ಅಜೀಪುರದ ಮಲ್ಲೇಗೌಡ ಎಂಬುವರಿಗೆ ಸೇರಿದ ಅರಿಶಿಣದ ಜಮೀನಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲಿಸಿದರು. ಹನೂರು ತಾಲೂಕಿನಲ್ಲಿ 1800 ಹೆಕ್ಟೇರ್ ಪ್ರದೇಶದಷ್ಟು ಅರಿಶಿಣ ಹಾನಿಯಾಗಿದೆ ಎಂದು ಕೃಷಿ ಅಧಿಕಾರಿಗಳು ಅಧ್ಯಯನ ತಂಡಕ್ಕೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ವಿಫಲ ಹಾಗೂ ನಿರುಪಯುಕ್ತ ತೆರೆದ ಕೊಳವೆ ಬಾವಿಗಳಿಂದ ಮಕ್ಕಳು ಹಾಗೂ ಜಾನುವಾರುಗಳಿಗೆ ಅಪಾಯ ಉಂಟಾಗುವ ಪ್ರಕರಣಗಳನ್ನು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ದಿ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ಆರಂಭಿಸಲು ತೀರ್ಮಾನಿಸಲಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಅಭಿಯಾನದ ರೂಪುರೇಷೆ, ಅನುಷ್ಠಾನ ವಿಧಾನ, ಇಲಾಖಾವಾರು ಮಾಹಿತಿ ಸಂಗ್ರಹ ಹಾಗೂ ಮೇಲ್ವಿಚಾರಣೆಗೆ ಸಂಬಂಧಿಸಿದಂತೆ ಸಮಗ್ರ ಕಾರ್ಯಯೋಜನೆ ಸಿದ್ದಪಡಿಸುವಂತೆ ಅಂತರ್ಜಲ ಅಭಿವೃದ್ದಿ ನಿರ್ದೇಶನಾಲಯಕ್ಕೆ ಸಚಿವರು ಸೂಚನೆ ನೀಡಿದ್ದಾರೆ. ಕೊಳವೆ ಬಾವಿ ಕೊರೆಯುವ ಸಂದರ್ಭದಲ್ಲಿ ನೀರು ಸಿಗದೆ ವಿಫಲವಾದ ಅಥವಾ ಬಳಕೆಗೆ ಯೋಗ್ಯವಾದ ಕೊಳವೆ ಬಾವಿಗಳನ್ನು ಸುರಕ್ಷಿತವಾಗಿ ಮುಚ್ಚುವುದು ಕಡ್ಡಾಯವಾಗಿದೆ. ಮೊದಲ ಹಂತದಲ್ಲಿ ಸಣ್ಣ ನೀರಾವರಿ ಇಲಾಖೆಯೇ ಕೊರೆಸಿರುವ ಎಲ್ಲಾ ವಿಫಲ ಮತ್ತು ನಿರುಪಯುಕ್ತ ಕೊಳವೆ ಬಾವಿಗಳನ್ನು ಗುರುತಿಸಿ ಅವು ಸುರಕ್ಷಿತವಾಗಿ ಮುಚ್ಚಲಾಗಿದೆಯೇ ಎಂಬುದನ್ನು ಪರಿಶೀಲನೆ ನಡೆಸಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಾರ್ವಜನಿಕರಿಂದ ಅಪಾಯದ ತೆರೆದ ಕೊಳವೆ ಬಾವಿಗಳ ಮಾಹಿತಿ ಪಡೆಯಲು ವಾಟ್ಸ್ಆಪ್ ಸಂಖ್ಯೆ, ಸ್ಥಳದ ಜಿಯೋ ಟ್ಯಾಗ್ಡ್ ಚಿತ್ರಗಳು ಹಾಗೂ ದೂರು ನೀಡುವುದರಿಂದ ಹಿಡಿದು ಮುಚ್ಚುವಿಕೆಯವರೆಗೆ ಟ್ರ್ಯಾಕಿಂಗ್ ವ್ಯವಸ್ಥೆ ರೂಪಿಸುವ ಸಾಧ್ಯತೆಯನ್ನು ಪರಿಶೀಲಿಸಿ ಕಾರ್ಯಯೋಜನೆಯಲ್ಲಿ ಸೇರಿಸುವಂತೆ ಸಚಿವರು ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಆರೋಪಿಸಿದೆ. ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಫಾರಂ 7 ಮೂಲಕ ಆಕ್ಷೇಪಣೆ ಸಲ್ಲಿಸಿರುವ ವ್ಯಕ್ತಿಗಳ ವಿರುದ್ದ ಅನಗತ್ಯ ಮತ್ತು ಆಧಾರ ರಹಿತ ಎಫ್ಐಆರ್ ದಾಖಲು ಮಾಡುತ್ತಿರುವುದನ್ನು ಖಂಡಿಸಿ ಇಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಎನ್ಡಿಎ ನಿಯೋಗವು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗಿ ದೂರು ನೀಡಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಅನಗತ್ಯ ಹಸ್ತಕ್ಷೇಪವನ್ನು ತಡೆಯಬೇಕು, ಫಾರಂ 7 ಮೂಲಕ ಆಕ್ಷೇಪಣೆ ಸಲ್ಲಿಸಿರುವವರ ಹಿತಾಸಕ್ತಿಯನ್ನು ರಕ್ಷಿಸಬೇಕು, ಅವರ ವಿರುದ್ದ ಸುಳ್ಳು ಮತ್ತು ಆಧಾರರಹಿತ ಎಫ್ಐಆರ್ ಪ್ರಕರಣಗಳನ್ನು ದಾಖಲಿಸದಂತೆ ರಾಜ್ಯ ಸರ್ಕಾರ ನಿರ್ದೇಶನ ನೀಡಬೇಕೆಂದು ರಾಜ್ಯಪಾಲರಿಗೆ ನಿಯೋಗ ಮನವಿ ಸಲ್ಲಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಎಸ್ಐಆರ್ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅರಾಜಕತೆ ಸೃಷ್ಟಿಸಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಹಾಲಿನ ದರ ಏರಿಕೆ ಕುರಿತಂತೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಹಾಲು ಒಕ್ಕೂಟಗಳು ಮುಖ್ಯಮಂತ್ರಿ ಭೇಟಿಯಾಗಿ ದರ ಹೆಚ್ಚಿಸುವಂತೆ ಮನವಿ ಮಾಡಿವೆ. ಸಾರಿಗೆ ನಿಗಮಗಳ ನಷ್ಟವನ್ನು ಸರಿದೂಗಿಸಲು ಕೆಎಸ್ಆರ್ಟಿಸಿ ಬಸ್ ದರ ಪರಿಷ್ಕರಿಸುವ ಕುರಿತಂತೆ ಚರ್ಚೆ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಷ್ಯನ್ ಗೇಮ್ಸ್ 2026 ಪದಕ ಗೆದ್ದು ದೇಶ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದ ರಾಜ್ಯದ ಕ್ರೀಡಾಪಟುಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿಂದು ಅಭಿನಂದಿಸಿದರು. ಈ ಬಾರಿ ಏಷ್ಯನ್ ಗೇಮ್ಸ್ ಪದಕ ವಿಜೇತರಿಗೆ ನೀಡಲಾಗುತ್ತಿದ್ದ ನಗದು ಪುರಸ್ಕಾರದ ಮೊತ್ತವನ್ನು ಪರಿಷ್ಕರಿಸಿ ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಪರಿಷ್ಕೃತ ಮೊತ್ತದ ಪ್ರಕಾರ ಚಿನ್ನದ ಪದಕ ವಿಜೇತರಿಗೆ 1 ಕೋಟಿ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 75 ಲಕ್ಷ ಮತ್ತು ಕಂಚಿನ ಪದಕ ವಿಜೇತರು ಗೆದ್ದರೆ 50 ಲಕ್ಷ ರೂಪಾಯಿ ನಗದು ಪುರಸ್ಕಾರ ನೀಡಲು ನಿರ್ಧರಿಸಲಾಗಿದೆ. ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗವಹಿಸಲು ಅರ್ಹತೆ ಪಡೆದು ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಿದ ರಾಜ್ಯದ 70 ಕ್ರೀಡಾಪಟುಗಳಿಗೆ ಇದೇ ಮೊದಲ ಬಾರಿಗೆ ತಲಾ 5 ಲಕ್ಷ ರೂಪಾಯಿ ನಗದು ಪ್ರೋತ್ಸಾಹಧನ ಮಂಜೂರು ಮಾಡಲಾಗಿದೆ. ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಪದಕ ವಿಜೇತರಿಗೆ ರಾಜ್ಯ ಸರ್ಕಾರದ ಗ್ರೂಪ್ ಬಿ ಹುದ್ದೆಗಳಿಗೆ ನೇರ ನೇಮಕಾತಿ ಅವಕಾಶ ಕಲ್ಪಿಸಲಾಗಿದೆ. ಅರ್ಹ ಹಾಗೂ ಆಸಕ್ತ ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯ ಮೂಲಕ ನೇರ ನೇಮಕಾತಿ ಮಾಡಲು ಅವಕಾಶ ನೀಡಲಾಗಿದೆ. ಇದೇ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕ್ರೀಡಾ ಸಾಧಕರಿಗೆ ಗೌರವ, ಭವಿಷ್ಯಕ್ಕೆ ಭದ್ರತೆ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಪದಕ ವಿಜೇತ ಕ್ರೀಡಾಪಟುಗಳಾದ ಅಥ್ಲೀಟ್ ಎಂಆರ್ ಪೂವಮ್ಮ, ಗಾಲ್ಫ್ ಆಟಗಾರ್ತಿ ಅದಿತಿ ಅಶೋಕ್, ಕ್ರಿಕೆಟ್ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್, ಬ್ಯಾಡ್ಮಿಂಟನ್ ಆಟಗಾರ್ತಿ ಆಯುಷ್ ಶೆಟ್ಟಿ, ಶೂಟರ್ ತಿಲೋತ್ತಮ್ ಸೇನ್, ಹಾಕಿ ಆಟಗಾರ ಮೋಹಿತ್ ಎಚ್ಎಸ್, ಅಥ್ಲೀಟ್ ಸ್ನೇಹಾ ಎಸ್ಎಸ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರದ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370ನೇ ವಿಧಿಯು ಜಮ್ಮು ಕಾಶ್ಮೀರದಲ್ಲಿ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019ರ ಆಗಸ್ಟ್ 5ರಂದು ಸಂವಿಧಾನದ 170 ವಿಧಿ ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಗಿತ್ತು. ಈ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ 2 ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿತ್ತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯೋಜನೆ ಸಿದ್ದಪಡಿಸಿತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಮಂಡಿಸಲಾಯಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಈ ರಾಜ್ಯದಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024ರ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಎಫ್ಕ್ಯೂ ಗುಣಮಟ್ಟದ ಹೆಸರುಕಾಳು, ಸೋಯಾಬೀನ್ ಹಾಗೂ ಸೂರ್ಯಕಾಂತಿ ಬೆಳೆಗಳನ್ನು ರೈತರಿಂದ ಖರೀದಿಸಲು ಖರೀದಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಎಂದು ಯಾದಗಿರಿ ಕೃಷಿ ಮಾರಾಟ ಇಲಾಖೆ ತಿಳಿಸಿದೆ. ಹೆಸರುಕಾಳಿಗೆ ಪ್ರತಿ ಕ್ವಿಂಟಾಲ್ಗೆ 8,780 ರೂಪಾಯಿ, ಸೋಯಾಬೀನ್ಗೆ 5,708 ರೂಪಾಯಿ ಹಾಗೂ ಸೂರ್ಯಕಾಂತಿಗೆ 8,343 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ. ಹೆಸರು ಕಾಳುಗಳನ್ನು ಪ್ರತಿ ಎಕರೆಗೆ ಗರಿಷ್ಠ 4 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 25 ಕ್ವಿಂಟಾಲ್, ಸೋಯಾಬೀನ್ ಅನ್ನು ಪ್ರತಿ ಎಕರೆಗೆ ಗರಿಷ್ಠ 5 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 25 ಕ್ವಿಂಟಾಲ್ ಮತ್ತು ಸೂರ್ಯಕಾಂತಿಯನ್ನು ಪ್ರತಿ ಎಕರೆಗೆ ಗರಿಷ್ಠ 4 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 20 ಕ್ವಿಂಟಾಲ್ ಖರೀದಿಸಲಾಗುತ್ತಿದೆ. ನೋಂದಣಿಗೆ 80 ದಿನ ಹಾಗೂ ಖರೀದಿಗೆ 90 ದಿನಗಳ ಕಾಲಾವಕಾಶ ನಿಗದಿಪಡಿಸಲಾಗಿದೆ. ಜಿಲ್ಲೆಯಲ್ಲಿ ಹೆಸರುಕಾಳು ಮತ್ತು ಸೋಯಾಬೀನ್ ಖರೀದಿಗಾಗಿ 15 ಹಾಗೂ ಸೂರ್ಯಕಾಂತಿಗಾಗಿ 11 ಕೇಂದ್ರಗಳು ಸೇರಿದಂತೆ ಒಟ್ಟು 26 ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿಂದು ಕೇಂದ್ರ ತಂಡದಿಂದ ಬರ ಅಧ್ಯಯನ. ರಾಜ್ಯವ್ಯಾಪಿ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ನಡೆಸಲು ಸರ್ಕಾರ ನಿರ್ಧಾರ, ಸಚಿವ ಡಾ ಅಜಯ್ ಧರ್ಮಸಿಂಗ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಆರೋಪ, ರಾಜ್ಯಪಾಲರಿಗೆ ಎನ್ಡಿಎ ನಿಯೋಗದಿಂದ ದೂರು. ಏಷ್ಯನ್ ಗೇಮ್ಸ್ ಪದಕ ವಿಜೇತರ ನಗದು ಪುರಸ್ಕಾರ ಹೆಚ್ಚಳ, ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ 2% ಮೀಸಲಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.
2: ಇದು ಎಸ್
4: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
5: ಬಾನಲಿ ಹುಣ್ಣಿಮೆಯಾದರೆ ಸವೆಯ ಬೇಡ ಸವೆಯುವೆನ.
4: ಸಂಗೀತವು ಮನಸ್ಸಿಗೆ ಆಯಾಸ ನೀಗಿಸಿ ನೆನಪುಗಳನ್ನು ತೀರಕ್ಕೆ ಕರೆದೊಯ್ಯುವ ವಿಶೇಷ ಶಕ್ತಿ. ಇಂದಿನ ನಿಮ್ಮ ದಿನವನ್ನು ಇಂಪಾಗಿಸಲು ಕನ್ನಡ ಚಿತ್ರರಂಗದ ಎಂದೆಂದಿಗೂ ಹಸಿರಾಗಿರುವ ಆಯ್ದ ಸುಮಧುರ ಚಿತ್ರಗೀತೆಗಳ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ.

ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಬಳಸ್ತಾರೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
4: ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
5: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
4: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ವತಿಯಿಂದ ನಡೆದ 28ನೇ ವರ್ಷದ ಭಜನಾ ಕಮ್ಮಟದ ಆಯ್ದ ಕೆಲವು ಭಜನೆಗಳನ್ನು ಕೇಳೋಣ. ನಡೆಸಿಕೊಡುವವರು ಶ್ರೀಮತಿ ವಿತುಷಿ ಉಷಾ.

ಇದುವರೆಗೆ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ವತಿಯಿಂದ ನಡೆದ 28ನೇ ವರ್ಷದ ಭಜನಾ ಕಮ್ಮಟದ ಆಯ್ದ ಕೆಲವು ಭಜನೆಗಳನ್ನು ಕೇಳಿದ್ದೀರಿ. ನಡೆಸಿಕೊಟ್ಟವರು ಶ್ರೀಮತಿ ವಿದುಷಿ ಉಷಾ ಹೆಬ್ಬಾರ್. ಮುಂದೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ,
1: ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ಮೋಸಮುಕ್ತ ಊರು, ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಮಾತೆರೆಗಳ ನಮಸ್ಕಾರ. ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಮಾತಾಡ ನಮಸ್ಕಾರ. ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ. ಏನ್ 17 ವರ್ಷ ತುಂಬ ಪಂಡಿತ ಬೇರೆ ಇರ್ದು ಮಿತ್ರದ್ದು ತಿರ್ತು ಹೋದ್ದು ಎನ್ನ ಬೇರೆ ಮೊಲ್ಲು ಕಟ್ಟಾದು ಜತ್ನ ಅಲ್ಪನಿದ್ದೆ ಅಂಚ ಸಹಾಯಿ ಮಾತಾಡಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.
2: ಕೇಳ್ತಾ ಇದ್ದೀರಾ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಾತರೇ ನಮಸ್ಕಾರ. ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ. ಹದಿನೇಳು ವರ್ಷ ದುಮ್ಮ ಪಂಡಿತ ಬೇರೆ ಮಿತ್ರದು ತಿರ್ತು ಬೋದು ಬೇರೆ ಮೂಲ ಕಟ್ಟಾದು ಜತ್ತು ನಾಲ್ಪಣಿದ್ದೆ ಅಂತ ದೇಶಾಯೋಧ್ಯ ಮಂತ್ರಿ ನಾತೆರ್ಲ ಬಲಿ ಬೊಂಡ ಬರ್ಲಿ ಗೇಡ ನೀನಾದ ಏನ ಕೇಳಿಲ್ಲ ನಿಖಿಲ್ ಕೇಳಿ
1: ಆಚಾರ್ಯಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
2: ನೀವು ಕೇಳ್ತಾ ಇದ್ದೀರಾ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.